ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948 ಶಕವರ್ಷ ಶ್ರಾವಣ ಮಾಸದ 8ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 30ನೇ ತಾರೀಖು ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ CWRC ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸಂಪೂರ್ಣ ಕುಸಿದಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ KRS ಅಣೆಕಟ್ಟೆ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡಿದೆ. 124 ವಿಸ್ತೀರ್ಣದ 49,452 TMC ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ಕೇವಲ 17,126 TMC ನೀರಿದೆ. ಈ ಪೈಕಿ ಡ್ಯಾಂನಲ್ಲಿ ಉಳಿಯುವ 10,500 TMC ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯಲು ಬಳಕೆ ಮಾಡಬೇಕಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವದಿಂದ ಭೀಕರ ಬರ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ನಿಯೋಗ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ನಡೆಸಿದೆ. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ನವದೆಹಲಿಯಲ್ಲಿ ನೀಟ್ ಯುಜಿ ಕೌನ್ಸಿಲಿಂಗ್ 2026 ಸಿದ್ಧತೆಗಳನ್ನು ಪರಿಶೀಲಿಸಿದರು. ದೇಶಾದ್ಯಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆಯನ್ನು ಪಾರದರ್ಶಕ, ಅರ್ಹತೆ ಆಧಾರಿತ, ತಂತ್ರಜ್ಞಾನ ಸಕ್ರಿಯ ಹಾಗೂ ವಿದ್ಯಾರ್ಥಿ ಸ್ನೇಹಿ ರೀತಿಯಲ್ಲಿ ನಡೆಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 crore ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರ ಅಹವಾಲುಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ಉತ್ತರ ನಗರ ಪಾಲಿಕೆಯ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಅವರು ಪ್ರತಿ ಶುಕ್ರವಾರ ಸಾರ್ವಜನಿಕರೊಂದಿಗೆ ಫೋನ್ ಇನ್ ಕಾರ್ಯಕ್ರಮ ಆರಂಭಿಸಿದ್ದು, ಈ ವಾರದ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 7 9 ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಬೆಳಿಗ್ಗೆ 7

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ 6:02. ಇನ್ನೀಗ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳು. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು.

ಗಂಟೆಯಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಜೊತೆಗೆ ದಿನ ವಿಶೇಷತೆಗಳ ಕುರಿತಾಗಿ ಮಾತು ಮಾಹಿತಿ ನಿಮಗಾಗಿ. ಇಂದು ಬೆಳಿಗ್ಗೆ 9 ಗಂಟೆಗೆ ಕೇಳಿ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಹಳೆಯ ಮಧುರ ಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳಲಿದ್ದೀರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ಕೇಳಿ ನಮ್ಮ ಹಾಡು. 2:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 4:00 ಕೇಳಿ ಪರಿಮಳ ಕಾರ್ಯಕ್ರಮ. ಇನ್ನು ಸಂಜೆಯ ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 ಓಲ್ಡ್ ಈಸ್ ಗೋಲ್ಡ್. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಂದು ಸಂಜೆ 6:02 ಗಾನ ಬಜಾನ. 6:55 ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ನಮ್ಮ ಆಯ್ಕೆ, ಆರ್ಜೆಸ್ ಚಾಯ್ಸ್.

ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ನಿನಾದ. ಪ್ರೀತಿಯ ಕೇಳುಗರೆ, ಇದುವರೆಗೆ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ನಾದೋಪಾಸನೆ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಮಹಿಪತಿದಾಸರ ರಚನೆ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಟ್ಯೂನ್ ಮಾಡಿದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾದೋಪಾಸನೆ ಕಾರ್ಯಕ್ರಮ ಇದು. ಇನ್ನೀಗ ನಾದೋಪಾಸನೆಯಲ್ಲಿ ಚಲನಚಿತ್ರಗಳಿಂದ ಆಯ್ದ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಇನ್ನೀಗ ಶ್ರೀ ರೇಣುಕಾದೇವಿ ಮಹಾತ್ಮೆ ಚಿತ್ರದಲ್ಲಿ ಅಳವಡಿಸಲಾಗಿರುವ ಶ್ಲೋಕವನ್ನು ಕೇಳಿ. ರಚನೆ ವೇದವ್ಯಾಸ.

ಕೇಳುಗರೆ, ಇವತ್ತು ಜುಲೈ ತಿಂಗಳ 30ನೆಯ ತಾರೀಕು ಗುರುವಾರ. ವಾರ ಬಂತಮ್ಮ, ಗುರುವಾರ ಬಂತಮ್ಮ ಅನ್ನೋ ಸಾಲುಗಳನ್ನ ಕೇಳ್ತಾ ಇದ್ದ ಹಾಗೆ ಮನಸ್ಸಿಗೆ ಒಂದು ರೀತಿಯ ಸಂತೋಷ ಮೂಡುತ್ತೆ. ವಾರದ ಮಧ್ಯಭಾಗವನ್ನ ದಾಟಿ ವಾರಾಂತ್ಯದತ್ತ ನಾವು ಸಾಕ್ತಾ ಇರ್ತೀವಿ ಅಂತ ಈ ಒಂದು ಸಾಲು ನೆನಪಿಸುತ್ತೆ. ಗುರುವಾರ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷವಾದ ಮಹತ್ವವನ್ನು ಹೊಂದಿರುವಂತಹ ದಿನ. ಈ ದಿನವನ್ನ ಗುರುಗಳಿಗೆ, ಜ್ಞಾನಕ್ಕೆ, ಹಾಗೆ ದೇವಗುರು ಬೃಹಸ್ಪತಿಗೆ ಸಮರ್ಪಿತ ದಿನ ಅಂತ ಹೇಳಿ ಪರಿಗಣಿಸಲಾಗುತ್ತೆ.

ಗುರುವಾರದ ವಿಶೇಷತೆಯ ಬಗ್ಗೆ ನಾವು ನಾದೋಪಾಸನೆಯಲ್ಲಿ ಮಾತನಾಡ್ತಾ ಇದ್ದೀವಿ. ಅನೇಕ ಮನೆಗಳಲ್ಲಿ ಗುರುವಾರ ವಿಶೇಷ ಪೂಜೆ ವ್ರತಗಳು ನಡೆಯುತ್ತೆ. ಹಳದಿ ಬಣ್ಣಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತೆ. ಕೆಲವರು ಇಂದು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಹಾಗೆ ದತ್ತಾತ್ರೇಯರ ಆರಾಧನೆಯನ್ನು ಸಹ ಮಾಡ್ತಾರೆ.

ಗುರುವಾರದಲ್ಲಿ ಗುರು ಅನ್ನೋ ಶಬ್ದ ಇದೆ. ಗುರು ಅಂದ್ರೆ ಕೇವಲ ಶಾಲೆಯ ಶಿಕ್ಷಕರಲ್ಲ, ಬದುಕಿನಲ್ಲಿ ಸರಿಯಾದ ದಾರಿಯನ್ನು ತೋರಿಸುವ ಪ್ರತಿಯೊಬ್ಬರೂ ಗುರುಗಳೇ. ತಂದೆ, ತಾಯಿ, ಶಿಕ್ಷಕರು, ಹಿರಿಯರು, ನಮ್ಮ ಬದುಕಿನ ಅನುಭವಗಳು ಅಷ್ಟೇ ಯಾಕೆ ಕೇಳುಗ್ರೆ? ಕೆಲವೊಮ್ಮೆ ನಮ್ಮ ಜೀವನವೇ ನಮಗೆ ಉತ್ತಮ ಪಾಠ ಕಲಿಸುವ ಗುರು.

ಇವತ್ತು ಗುರುವಾರ, ನಿನ್ನೆಯಷ್ಟೇ ಗುರುಪೂರ್ಣಿಮದ ಆಚರಣೆ ಸಹ ಆಗಿದೆ. ನಮಗೆ ಬದುಕಿನಲ್ಲಿ ದಾರಿ ತೋರಿಸಿದ ಎಲ್ಲ ಗುರುಗಳನ್ನು ಕೃತಜ್ಞತೆಯಿಂದ ನೆನೆಯೋಣ. ಹೊಸದನ್ನ ಕಲಿಯುವ ಸಂಕಲ್ಪ ಮಾಡೋಣ. ಒಳ್ಳೆಯ ಮಾತು, ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆಯೊಂದಿಗೆ ಈ ದಿನವನ್ನು ಅರ್ಥಪೂರ್ಣವಾಗಿಸೋಣ. ಇಂದಿನ ಈ ದಿನ ನಿಮ್ಮೆಲ್ಲರಿಗೂ ಜ್ಞಾನ, ನೆಮ್ಮದಿ, ಸಂತೋಷವನ್ನು ತರಲಿ ಅನ್ನೋ ಹಾರೈಕೆಯೊಂದಿಗೆ ಈ ಹಾಡು.

ಇದಾಗಿತ್ತು ನಾದೋಪಾಸನೆ ಕಾರ್ಯಕ್ರಮ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಅಲ್ಲಿ ಈ ಕಾರ್ಯಕ್ರಮ ಕೇಳಿದ್ರಿ.

0: ಸಮಯ 7 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಲೋಕಸಭೆ ಅಂಗೀಕರಿಸಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಕಾಯ್ದೆ 2024 ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. ರಾಜ್ಯಸಭೆಯು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು 1971 ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುತ್ತದೆ. ಪ್ರಸ್ತಾವಿತ ಶಾಸನವು ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಶಾಸನಬದ್ಧ ರಕ್ಷಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಪರಾಧಗಳಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ರಾಜ್ಯದ ಜನರಿಗೆ ಕುಡಿಯಲು ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಹೇಳಿರುವುದು ಸರಿಯಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 84,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು 19,68,056 ಎನ್ಯುಮರೇಷನ್ ಫಾರಂಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ಧಿಮತ್ತೆ ಹಾಗೂ ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ರಾಮನಗರ ಜಿಲ್ಲೆಯ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯ ಅವರು ಉದ್ಘಾಟಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
2: ಪೊಲೀಸ್
3: ಮಿಸ್ ಸೀಮಾ?
2: ಹೌದು.
3: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
2: ಯಾಕೆ ಅಂದ್ರೆ ನಾನು
3: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
3: 1,00,000 ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದ್ ಹಣ?
3: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, ಆರ್ಬಿಐ ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
4: ಹಲೋ ಮಮ್ಮ.
2: ಹಾಯ್.
5: ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:05 ಆಗ್ತಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಈಗ ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ನೀಡಿರುವ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಬಾರಿ ವರುಣನ ಕೃಪೆ ಇಲ್ಲದಿರುವುದರಿಂದ ಈ ಆದೇಶವನ್ನು ಪ್ರಶ್ನಿಸುವ ಕುರಿತು ಸಚಿವ ರಾಮಲಿಂಗಾರೆಡ್ಡಿ, ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮೇಲ್ಮನವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಬೆಂಗಳೂರಿಗೆ ಮರಳಿದ ನಂತರ ವಿರೋಧ ಪಕ್ಷದ ನಾಯಕರ ಜೊತೆಯೂ ಈ ಬಗ್ಗೆ ಚರ್ಚಿಸಲಾಗುವುದು, ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಭೇಟಿ ನೀಡಿ ಅವಲೋಕಿಸಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರಿಗೂ ವಾಸ್ತವ ಪರಿಸ್ಥಿತಿಯ ಅನುಭವ ಆಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ನಿರ್ಧಾರದಿಂದ ರಾಜ್ಯದ ಜನತೆ ಹಾಗೂ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಗಂಭೀರ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಲು ರಾಜಕೀಯ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಎಂದರು. ರಾಜ್ಯದಲ್ಲಿ ಈಗ ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ಜನಸಾಮಾನ್ಯರಿಗೆ ಕುಡಿಯಲು ನೀರಿಲ್ಲದಂತಹ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ಮಂಡಳಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಬಿಡುವಂತೆ ಆದೇಶಿಸಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ತೀವ್ರಗೊಳಿಸಿವೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆ ಚಾಮರಾಜನಗರ ಬೆಂಗಳೂರು ದಿಂಡಿಗಲ್ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ವಿರುದ್ಧ ಆಕ್ರೋಶ ಹೊರಹಾಕಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದರು. CWRC ಆದೇಶ ಖಂಡಿಸಿ ಮೈಸೂರು ಬೆಂಗಳೂರಿನಲ್ಲಿಯೂ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಾಗುವ

0: ಮುನ್ಸೂಚನೆ ಇರುವುದರಿಂದ ಆಗಸ್ಟ್ ಅಂತ್ಯದವರೆಗೆ ಮಳೆ ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಾಗುವುದು ಎಂದರು. ಬರಪೀಡಿತ ಪ್ರದೇಶಗಳನ್ನು ಅಧಿಕೃತವಾಗಿ ಘೋಷಿಸಲು ಕೇಂದ್ರ ಸರ್ಕಾರ ಕೆಲವು ಕಠಿಣ ನಿಯಮ ಹಾಗೂ ಮಾನದಂಡಗಳನ್ನು ವಿಧಿಸಿದೆ. ಈ ಮಾನದಂಡಗಳನ್ನು ಸ್ವಲ್ಪ ಸಡಿಲಗೊಳಿಸುವಂತೆ ಕೇಂದ್ರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದ ಬೆಳೆಗಳು ನಾಶವಾಗಿದ್ದರೂ ಸರ್ಕಾರ ಬರಘೋಷಣೆ ಮಾಡದೆ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಕೊಳ್ಳದ ಹಾರಂಗಿ ಜಲಾಶಯದಿಂದ ಕಳೆದ ಒಂದು ತಿಂಗಳಿನಿಂದ ಕದ್ದು ಮುಚ್ಚಿ ನೀರು ಹರಿಸಲಾಗುತ್ತಿದೆ. ಇದರಿಂದ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಲಿದೆ. ತಕ್ಷಣವೇ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಮುಂಬರುವ ಶಾಸನಸಭೆಯ ಅಧಿವೇಶನ ನಡೆಯಲು ಬಿಡುವುದಿಲ್ಲ ಎಂದು ಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ರಾಜ್ಯದ ಚಿತ್ರದುರ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಅವಲೋಕಿಸಲು ಬಿಜೆಪಿ ಅಧ್ಯಯನ ತಂಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಜಿಲ್ಲೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಸೂರ್ಯಕಾಂತಿ ಬೆಳೆಹಾನಿ ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಬಿಜೆಪಿ ಬರ ಅಧ್ಯಯನದ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರ ಅಧ್ಯಯನ ನಡೆಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 16,27,661 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 774,971 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡ 85.83% ಪ್ರಗತಿಯಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 16,21,961 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 12,79,344 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಶೇಕಡ 78.88% ಗಣಕೀಕರಣ ಕೊಂಡು ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದುವರೆಗೆ 40,21,039 ಗಣತಿ ನಮೂನೆ ವಿತರಿಸಲಾಗಿದ್ದು 19,68,056 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ನಿನ್ನೆ ಗುರುಪೌರ್ಣಿಮೆಯನ್ನು ಭಕ್ತಿಭಾವದಿಂದ ಆಚರಿಸಿ ಬದುಕು ರೂಪಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ವ್ಯಾಸ ಪೂರ್ಣಿಮೆ ಎಂದೂ ಕರೆಯಲ್ಪಡುವ ಈ ಹಬ್ಬದ ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ರಾಜ್ಯದ

0: ವಿದ್ಯುತ್ ಬೇಡಿಕೆ ಪೂರೈಸುತ್ತಿರುವ ಕರ್ನಾಟಕ ವಿದ್ಯುತ್ ನಿಗಮ ಕೆಪಿಸಿಎಲ್ ಅದಕ್ಕೆ ಅಗತ್ಯ ಕಲ್ಲಿದ್ದಲು ಸಂಗ್ರಹಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇದಕ್ಕೆ ಪೂರಕವಾಗಿ ಕೆಪಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ನಿಗಮದ ಹಿರಿಯ ಅಧಿಕಾರಿಗಳು ಮಹಾರಾಷ್ಟದ ನಾಗಪುರದಲ್ಲಿರುವ ವೆಸ್ಟರ್ನ್ ಕೋಲ್ಫೀಲ್ಡ್ ಬ್ಯಾರಂಜ್ ಕ್ಯಾಪ್ಟಿವ್ ಕಲ್ಲಿದ್ದಲು ಗಣಿಗಳಿಗೆ ಭೇಟಿ ನೀಡಿದ್ದು ಕೆಪಿಸಿಎಲ್ ವತಿಯಿಂದ ನಿರ್ವಹಿಸಲಾಗುತ್ತಿರುವ ಆರ್ಟಿಪಿಎಸ್ಗೆ ಹೆಚ್ಚುವರಿ ಕಲ್ಲಿದ್ದಲು ರೇಖೆಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮ್ಮತಿಸಿರುವ ಡಬ್ಲ್ಯೂಸಿಎಲ್ ಅಧಿಕಾರಿಗಳು ಪ್ರಸ್ತುತ ಪ್ರತಿದಿನ ನೀಡುತ್ತಿರುವ ಕಲ್ಲಿದ್ದಲು ಜತೆಗೆ ಪ್ರತಿನಿತ್ಯ 4,000 ಮೆಟ್ರಿಕ್ ಟನ್ ಹೆಚ್ಚುವರಿ ಕಲ್ಲಿದ್ದಲು ಒದಗಿಸಲು ಸಮ್ಮತಿಸಿದ್ದಾರೆ ಎಂದು ಕೆಪಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಪರಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 7:15. ಇನ್ನೀಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ ಆಗಸ್ಟ್ 14. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ರು ನಾ ಕಸ್ತೂರಿಯವರು. ಮೈಸೂರಿನ ಬನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
3: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. 5 ಬೆರಳುಗಳು ಒಂದೇ ಸಮನಾಗಿರ್ತದೇನೆಯ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು, ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ, ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು 5 ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿರುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಲಿ ಕಟ್ಟು ಅಂತ ಹೇಳುವ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ರಿಂದ ಕೋಪವೇ, ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ. ಅಥವಾ ಕಂಡದ್ದನ್ನು ಅಷ್ಟೂ ಹೇಳಿದ್ರಿಂದ ಕೋಪ ಬಂತೆ, ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡ್ಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರ್ದು. ಕೈಗೆ ಕೆಸರಾದ್ರೇನೆ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆಯ ಸಗಣಿ ಎತ್ತಲು ಹಿಂಜರಿಯಬಾರದು. ಹಾಳು ಮಾಡಿ

0: ಗಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ನೀತಿಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ. ಬಿಲ್ಲುಬಾಣ ಸಹಿತ ದಂಡಂ ದಶಗುಣಂ ಭವೇತೆ ಅಂತ ಹೇಳಿದ ಮೇಲೆ ಇಳಿಯ ಮುಳುಗಿದವನಿಗೆ ಚಳಿ ಏನು, ಶೀತ ಏನು? ಎಷ್ಟೋ ತಿಷ್ಟಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲಾಸೆ, ನಂತರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಈಗ ಆದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಟ್ಯೂನ್ ಮಾಡಿದಿರಾ 102.9 ಎಫ್ಎಂ. ಇನ್ನೀಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ರಚನೆಯ ಭಾವಗೀತೆ.

0: ಡಾಕ್ಟರ್ ಚಂದ್ರಶೇಖರ ಕಂಬಾರರ ರಚನೆಯ ಭಾವಗೀತೆಯನ್ನ ಕೇಳಿದ್ರಿ. ಕಂಬಾರರ ರಚನೆಯ ಭಾವಗೀತೆಗಳಲ್ಲಿ ಜಾನಪದ ಸೊಗಡನ್ನ ನಾವು ಕಾಣಬಹುದು. ಇನ್ನು ಕಂಬಾರರು ಬರೆದಂತಹ ಅನೇಕ ಕಾದಂಬರಿಗಳು, ಚಲನಚಿತ್ರಗಳು ಸಹ ಆಗಿದ್ದಾವೆ. ಕರಿಮಾಯಿ, ಸಂಗೀತ, ಕಾಡು ಕುದುರೆ, ಸಿಂಗಾರವ ಮತ್ತು ಅರಮನೆ ಇವು ಪ್ರಮುಖ ಚಲನಚಿತ್ರಗಳು. ಇನ್ನು ಕಂಬಾರರು ತಮ್ಮ ಚಿತ್ರಗಳಿಗೆ ತಾವೇ ಸಂಗೀತವನ್ನು ಸಹ ನೀಡಿದ್ದಾರೆ. ಕಾಡು ಕುದುರೆಯ ಹಿನ್ನೆಲೆ ಸಂಗೀತ ಕಾಡು ಕುದುರೆ ಓಡಿ ಬಂದಿತ್ತ ಈ ಒಂದು ಹಾಡಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ರಾಷ್ಟ್ರಪತಿಗಳ ಫಲಕ ಕೂಡ ಸಿಕ್ಕಿತ್ತು.
1: ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ, ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
2: ಅರೆ ಮೋಹನ್ ಭಾಯಿ, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೆ ಹೈ.
1: ಸಚ್?
2: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
1: ಸಮಜ್ ಗಯಾ.
3: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳುಗರೆ, ಮತ್ತಷ್ಟು ಭಾವಗೀತೆಗಳನ್ನು ಇಂದು ಬೆಳಗ್ಗೆ 7:45 ನೀವು ಕೇಳಬಹುದು. 8 ಚಿತ್ರಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. ಕೆಳಗರೆ, ಇನ್ನು ಇವತ್ತು ಅನೇಕ ವಿಶೇಷತೆಗಳು ಇವೆ. ಇವತ್ತು ಅಂತಾರಾಷ್ಟ್ರೀಯ ಸ್ನೇಹ ದಿನ. ಈ ಒಂದು ದಿನದ ಆಚರಣೆಯ ಕುರಿತಾಗಿ ಇಂದು ಬೆಳಿಗ್ಗೆ 9:00 to 10:00 ನಾವು ಮಾತನಾಡ್ತಾ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಸಾಗೋಣ.

ಇನ್ನು ಇಂದು ಬೆಳಿಗ್ಗೆ 10:02 ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಹಳೆಯ ಮಧುರ ಗೀತೆಗಳು ನಿಮಗಾಗಿ. 11:00 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳೋಣ. 11:30 ಕಲಾ ಭಾರತಿ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 12:05 ಕೇಳಿ ಕರೆಗೊಂದು ಹಾಡು. ಈ ಒಂದು ಕಾರ್ಯಕ್ರಮದ

ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ಈ ಕಾರ್ಯಕ್ರಮ 12:05 ಒಂದು ಗಂಟೆಯವರೆಗೂ ಮೂಡಿ ಬರುತ್ತೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:35 ಆಗ್ತಾ ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರಿ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟ್ರೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಹಾಗೂ ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ನವದೆಹಲಿಯಲ್ಲಿ ಭಾರತ ಮೊಬೈಲ್ ಕಾಂಗ್ರೆಸ್ ಐಎಂಸಿ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯವನ್ನು ಬಿಡುಗಡೆ ಮಾಡಿದರು. ಏಷ್ಯಾದ ಅತಿದೊಡ್ಡ ಡಿಜಿಟಲ್ ತಂತ್ರಜ್ಞಾನ ವೇದಿಕೆಯಾಗಿರುವ ಐಎಂಸಿ 2026 ಅಕ್ಟೋಬರ್ 7-10 ನವದೆಹಲಿಯಲ್ಲಿ ನಡೆಯಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಭಾರತೀಯ ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿರುವ ಐಎಂಸಿ 2026 ಜಾಗತಿಕ ತಂತ್ರಜ್ಞಾನ ನಾವೀನ್ಯಕಾರರು, ದೂರಸಂಪರ್ಕ ಸೇವಾದಾರರು, ನವೋದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ನೀತಿ ನಿರೂಪಕರು ಭಾಗವಹಿಸಲಿದ್ದಾರೆ. ಗಡಿಗಳಿಲ್ಲದೆ ವಿಸ್ತರಣೆ ಎಂಬ ಧ್ಯೇಯವಾಕ್ಯವು ಭಾರತದ ದೂರಸಂಪರ್ಕ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಪರಿಹಾರಗಳನ್ನು ದೇಶದ ಗಡಿಗಳನ್ನು ಮೀರಿ ಜಾಗತಿಕ ಒಳಿತಿಗಾಗಿ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆವಿಷ್ಕಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಮತ್ತು ತಂತ್ರಜ್ಞಾನ ಮಾನದಂಡಗಳನ್ನು ರೂಪಿಸುವುದಕ್ಕೆ ಭಾರತದ ದೂರಸಂಪರ್ಕ ಕ್ಷೇತ್ರದ ಮುಂದಿನ ಹಂತದಲ್ಲಿ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ಐಎಂಸಿ 2026 5G, 6G, ಕೃತಕ ಬುದ್ಧಿಮತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಉಪಗ್ರಹ ಸಂವಹನ, ಕ್ಲೌಡ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್, ಕ್ವಾಂಟಮ್ ತಂತ್ರಜ್ಞಾನ ಹಾಗೂ ಹಸಿರು ತಂತ್ರಜ್ಞಾನ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗುವುದು. ಸಮಾರಂಭದಲ್ಲಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಸಂವಹನ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ ಪೆಮ್ಮಸಾನಿ, ಕಳೆದ 1 ದಶಕದಲ್ಲಿ ಭಾರತದ ದೂರಸಂಪರ್ಕ ಕ್ಷೇತ್ರ ಅಭೂತಪೂರ್ವ ಬೆಳವಣಿಗೆ ಕಂಡಿದೆ. ದೇಶದ ದೂರಸಂಪರ್ಕ ಸಾಧನೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು ಭಾರತ ಮೊಬೈಲ್ ಕಾಂಗ್ರೆಸ್ ವೇದಿಕೆ ಒದಗಿಸುತ್ತಿದೆ ಎಂದು ಹೇಳಿದರು. ಸರ್ಕಾರ ಮತ್ತು ಉದ್ಯಮ ಕ್ಷೇತ್ರಗಳ ನಡುವಿನ ಸಹಯೋಗಕ್ಕೆ ಐಎಂಸಿ ವೇದಿಕೆಯಾಗಿದ್ದು, ಸ್ಟಾರ್ಟ್ಅಪ್ಗಳಿಗೆ ತಮ್ಮ ಆವಿಷ್ಕಾರಗಳನ್ನು ಪ್ರದರ್ಶಿಸಲು ಹಾಗೂ ಹೂಡಿಕೆದಾರರಿಗೆ ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಕೇರಳಂನ 3 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕೇರಳದ ಕೋಯಿಕ್ಕೋಡ್, ವಯನಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ವಯನಾಡ್ ಜಿಲ್ಲೆಯಲ್ಲಿ ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮಧ್ಯರಾತ್ರಿಯಿಂದ ಕೇರಳಂನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 5-15 ಮಿಲಿಮೀಟರ್ ವರೆಗೆ ಮಳೆಯಾಗಿದೆ. ನಾಳೆ ಮತ್ತು ಶನಿವಾರ

0: ಕೇರಳದಾದ್ಯಂತ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ದಂಡನೆಗಳು ಮತ್ತು ತೀವ್ರಗತಿ ನ್ಯಾಯಾಲಯಗಳನ್ನು ಪ್ರಸ್ತಾಪಿಸುವ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ಮಸೂದೆಯನ್ನು ಲೋಕಸಭೆಯು ಅಂಗೀಕರಿಸಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಕಾಯಿದೆ 2024ಕ್ಕೆ ತಿದ್ದುಪಡಿ ತರಲು ಬಯಸುತ್ತದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದ್ದು, ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ದಿನನಿತ್ಯದ ವಿಚಾರಣೆಗಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ತೀವ್ರಗತಿ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಶಾಸನವು ಕಡ್ಡಾಯಗೊಳಿಸುತ್ತದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಇಲಾಖೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಲು ಮತ್ತು ಶೀಘ್ರ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಈ ತಿದ್ದುಪಡಿಯನ್ನು ತರಲಾಗಿದೆ ಎಂದು ಹೇಳಿದರು. ಮಸೂದೆ ಅಂಗೀಕಾರಗೊಂಡ ನಂತರ ಲೋಕಸಭೆ ಸದನವನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯಿದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯಿದೆ 1971 ಮತ್ತಷ್ಟು ತಿದ್ದುಪಡಿ ಮಾಡಲಿದೆ. ಪ್ರಸ್ತಾವಿತ ಶಾಸನವು ರಾಷ್ಟ್ರಗೀತೆ ಜನಗಣ ಮನಕ್ಕೆ ಇರುವಂತೆಯೇ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆಯನ್ನು ನೀಡಲಿದೆ. ಈ ಅಪರಾಧಗಳು 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಮಸೂದೆ ಅಂಗೀಕಾರಗೊಂಡ ನಂತರ ರಾಜ್ಯಸಭೆಯನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜಾಗತಿಕವಾಗಿ ಸ್ಪರ್ಧಾತ್ಮಕ ಉತ್ಪಾದನೆಯು ಭಾರತದ ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆಯನ್ನು ನಿರ್ಧರಿಸಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 22ನೇ JRD ಟಾಟಾ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಶ್ರೇಷ್ಠತೆಯತ್ತ ಮುನ್ನಡೆಯಬೇಕು. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳು ಗುಣಮಟ್ಟ, ನಾವೀನ್ಯತೆ ಮತ್ತು ಸ್ಪರ್ಧಾತ್ಮಕತೆಯ ಮೂಲಕ ಜಾಗತಿಕ ಮನ್ನಣೆ ಗಳಿಸುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ಪಶ್ಚಿಮ ಬಂಗಾಳದ ಸಂಸದರು ಕ್ಷಯರೋಗ ನಿರ್ಮೂಲನೆಗಾಗಿ ಜನಾಂದೋಲನವನ್ನು ಮುನ್ನಡೆಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯ ವಿಸ್ತರಿತ ಸಂಸತ್ ಭವನದ ಆವರಣದಲ್ಲಿ ನಡೆದ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಸಂಸದರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ T47 ವಿಭಾಗದ ಫೈನಲ್ನಲ್ಲಿ ದಿಲೀಪ್ ಮಹಾದು ಗಾಯಕ್ ಚಿನ್ನದ ಪದಕ ಹಾಗೂ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗ್ ನಕತ್ ಬೆಳ್ಳಿ ಪದಕ ಗೆದ್ದು ಭಾರತಕ್ಕೆ ಐತಿಹಾಸಿಕ 1-2 ಸ್ಥಾನ ತಂದುಕೊಟ್ಟಿದ್ದಾರೆ. ದಿಲೀಪ್ ಮಹಾದು ಗಾಯಕ್ 10.71 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಕ್ರೀಡಾಕೂಟದ ದಾಖಲೆ ಹಾಗೂ ಈ ಋತುವಿನ ಶ್ರೇಷ್ಠ ಸಾಧನೆಯೊಂದಿಗೆ ಚಿನ್ನ ಗೆದ್ದರು. ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಪಡೆದರು. ಇಂಗ್ಲೆಂಡ್ನ ಕೆವಿನ್ ಸ್ಯಾಂಟೋಸ್ 10.85 ಸೆಕೆಂಡ್ಗಳಲ್ಲಿ ಕಂಚಿನ ಪದಕ ಗೆದ್ದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕ ಗೆದ್ದಿದ್ದು ದಿನದ ಆರಂಭದಲ್ಲೇ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟಿದ್ದರು. ಈ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಪುರುಷರ ಲಾಂಗ್ ಜಂಪ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಶ್ರೀಶಂಕರ್ ಪಾತ್ರರಾಗಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇದು 3ನೇ ಚಿನ್ನದ ಪದಕವಾಗಿದೆ. ಮೀರಾಬಾಯಿ ಚಾನು ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹಾಗೂ ಶರ್ಮಿಳಾ ಧನಕರ್ ಮಹಿಳೆಯರ ಶಾರ್ಟ್ಪುಟ್ F57 ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ. ಈ 3 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನಕ್ಕೇರಿದ್ದು ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ತಲುಪಿದೆ. ಭಾರತ 3 ಚಿನ್ನ, 9 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2020

0: 2026ರ 10ನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರೀ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 7:45.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳೋಣ. ಇನ್ನೀಗ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ ಭಾವಗೀತೆ ನಗರ ಶ್ರೀನಿವಾಸ ಉಡುಪ ಅವರ ಧ್ವನಿಯಲ್ಲಿ.

ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ ಭಾವಗೀತೆಯೊಂದನ್ನ ಕೇಳಿದ್ರಿ. ಇವರು ಕನ್ನಡದ ಪ್ರೇಮ ಕವಿ ಅಷ್ಟೇ ಅಲ್ಲ, ಇವರನ್ನ ಸಿಟ್ರಿಕ್ ಕವಿ ಅಂತಾನು ಕರೆಯಲಾಗತ್ತೆ. ಯಾಕಂದ್ರೆ ನವೋದಯ ಸಾಹಿತ್ಯದಲ್ಲಿ ಅನೇಕ ತುಂಟತನದ ಕವಿತೆಗಳನ್ನ ಇವರು ಬರೆದಿದ್ದಾರೆ. ಸುಬ್ಬಭಟ್ಟರ ಮಗಳೇ, ಇದೆಲ್ಲ ನಿಂದೆ ತಗೋಳೆ ಅನ್ನೋ ಹಾಡಿರ್ಬೋದು, ಈಗಷ್ಟೇ ಕೇಳಿದಂತಹ ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಅನ್ನೋ ಹಾಡು, ಜಾಲಿಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಅನ್ನೋ ಕವಿತೆಗಳು ಸಹ ಜನಪ್ರಿಯ ಆಗಿದ್ದಾವೆ. ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ ಕೆಳಗ್ರೆ. ಇವತ್ತು ಅಂತಾರಾಷ್ಟ್ರೀಯ ಸ್ನೇಹ ದಿನ, ಹಾಗಾಗಿ ರೋಹಿಣಿ ಮೋಹನ್ ಅವರು ಹಾಡಿರುವಂತಹ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆಯನ್ನ ಕೇಳಿ. ಪ್ರೀತಿ, ಕರುಣೆ, ಸ್ನೇಹ, ಮರುಕ, ಇವೇ ನಮ್ಮ ದೇವರು.

ಬೆಳಗಿನಿಂದ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಅನೇಕ ಸಂದೇಶಗಳು ಬಂದಿವೆ. ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಸಹ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಬರಮಪ್ಪ ಕೆ ಬಳ್ಳಾರಿಯಿಂದ ಮೆಸೇಜ್ ಮಾಡಿದ್ರು. ವಿಜಯಕುಮಾರ್, ಆರಾಧ್ಯ, ರಕ್ಷಿತಾ, ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬಸಯ್ಯಸ್ವಾಮಿ ಬೀದರ ಇಮಾಮಾಬಾದ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಾದೋಪಾಸನೆಯ ಭಕ್ತಿಗೀತೆಗಳನ್ನ ಕೇಳಿದ್ವಿ, ಹಾಗೆ ಭಾವಗೀತೆಗಳು ಸಹ ಇಷ್ಟವಾದವು ಅಂತ ಹೇಳಿ ಮಮತಾ, ಮೇಘ, ಧ್ರುವ, ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಪುಷ್ಪ ಶಾನುಭೋಗರ ಗದಗದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನಾವು ಮಾತುಗಳನ್ನು ಕೇಳಿದ್ವಿ, ಬಹಳ ಖುಷಿಯಾಯಿತು ಅಂತ ಹೇಳಿ. ಇನ್ನು ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀವಿ ಅಂತ ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರಿಂದ ಸಂದೇಶ ಕಳಿಸಿದ್ದಾರೆ. ಕಲ್ಯಾಣ್ ಕುಮಾರ್ ಅವರು ಸಹ ಸಂದೇಶ ಕಳಿಸಿದ್ದಾರೆ. ಎಲ್ಲಿಂದ ಅಂತ ಇವರು ಸ್ಥಳದ ಹೆಸರನ್ನ ತಿಳಿಸಿಲ್ಲ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಹನುಮಂತಪ್ಪ ಹುಳಿಗಮ್ಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ನಿತ್ಯವೂ ಆಲಿಸ್ತೀವಿ ಅಂತ ಹೇಳಿ ಎನ್ ರಾಘವನ್ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪೂರ್ಣಿಮಾ ನಾರಾಯಣಪುರ ಧಾರವಾಡದಿಂದ ಸಂದೇಶ ಕಳಿಸಿದರು. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಇನ್ನು ನಾದೋಪಾಸನೆ ಕಾರ್ಯಕ್ರಮ ಕೇಳಿದ್ವಿ ಅಂತ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ, ನಳಿನಾ ಲಂಕೇಶ್ ವಿಜಯನಗರ್ ಬೆಂಗಳೂರಿನಿಂದ, ಹೀಗೆ ಅನೇಕ ಸಂದೇಶಗಳು ಬಂದು ನಮ್ಮನ್ನು ತಲುಪಿವೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ವಿವಿಧ ಭಾರತಿ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳುಗರೆ, ಸಮಯ 8 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನವದೆಹಲಿಯಲ್ಲಿಂದು ಎಐಸಿಸಿ ನಾಯಕರನ್ನು ಭೇಟಿಯಾಗಲಿದ್ದಾರೆ. ತುಮಕೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ 2 ಆಗಸ್ಟ್ ನಡೆಯುವ ಲಿಖಿತ ಪರೀಕ್ಷೆಯ ಸಮಯವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬದಲಾವಣೆ ಮಾಡಿದೆ. ಅಂದು 2:30 ಬದಲಿಗೆ 4:00 ಪರೀಕ್ಷೆ ಆರಂಭವಾಗಲಿದೆ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ನಡೆಸಿದ ಭೂಸ್ವಾಧೀನ ಅಕ್ರಮಗಳ ಬಗ್ಗೆ ಸರ್ಕಾರವೇ ತನಿಖೆ ನಡೆಸಬೇಕಿತ್ತು, ಆದರೆ ಏಕೆ ನಡೆಸಿಲ್ಲ ಎಂದು ಪ್ರಶ್ನಿಸಿರುವ ಹೈಕೋರ್ಟ್ ಈ ಕುರಿತು ಸ್ವತಂತ್ರ ತನಿಖೆಯ ಜೊತೆಗೆ ಫೊರೆನ್ಸಿಕ್ ಆಡಿಟ್ ನಡೆಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವ ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತರ ಫೋನ್ ಇನ್ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಅವರು 7:00-9:00 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಔಷಧೀಯ ಇಲಾಖೆ ಹಾಗೂ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘದ ಸಹಯೋಗದಲ್ಲಿ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಪ್ರದರ್ಶನದ 9ನೇ ಆವೃತ್ತಿಯನ್ನು ನವದೆಹಲಿಯಲ್ಲಿ ಮುಂದಿನ ತಿಂಗಳ 7 ಮತ್ತು 8 ಆಯೋಜಿಸಲಾಗಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ T47 ವಿಭಾಗದ ಫೈನಲ್ನಲ್ಲಿ ದಿಲೀಪ್ ಮಹಾದು ಗಾಯಕ್ ಚಿನ್ನದ ಪದಕ ಹಾಗೂ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗನಕತ್ ಬೆಳ್ಳಿ ಪದಕ ಗೆದ್ದು ಭಾರತಕ್ಕೆ ಐತಿಹಾಸಿಕ 1 ಮತ್ತು 2ನೇ ಸ್ಥಾನ ತಂದುಕೊಟ್ಟಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10:00

ದೇವತಾ ಮನುಷ್ಯ ಚಿತ್ರದ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಮುಂದಿನ ಹಾಡು ಧ್ರುವತಾರೆ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ.

0: ವಿಶ್ವಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಎಂಟು ಗಂಟೆ ಮೂವತ್ತು ನಿಮಿಷಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಈ ದಿನದ ವಿಶೇಷತೆಗಳ ಕುರಿತಾಗಿ ಮಾತನಾಡ್ತಾ ಸಾಗೋಣ. ನಮ್ ಜೊತೆನೆ ಇರ್ತೀರಾ ಅಲ್ವಾ? ಇದು ನಿಮ್ಮ ಗೆಳತಿ ವಿವಿಧ ಭಾರತಿ.

ಹೌದು, ನಿಮ್ಮ ಸಂಚಾರದ ಸಾಥಿಯಾಗಿ ವಿವಿಧ ಭಾರತೀಯ ಕಾರ್ಯಕ್ರಮಗಳು. ಇದು ಶುಭೋದಯ ಕರ್ನಾಟಕ. ಕೆಳಗರೆ, ಇವತ್ತು ಜುಲೈ 30ನೇ ತಾರೀಕು. ಪ್ರತಿ ವರ್ಷ ಜುಲೈ 30ರಂದು ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅಂಥೇಳಿ ಆಚರಣೆ ಮಾಡಲಾಗತ್ತೆ. ಈ ದಿನದ ಉದ್ದೇಶ ಏನಪ್ಪ ಅಂದರೆ, ಮಾನವ ಕಳ್ಳ ಸಾಗಣೆ ಅನ್ನೋ ಗಂಭೀರ ಅಪರಾಧದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು, ಸಂತ್ರಸ್ತರಿಗೆ ನ್ಯಾಯ ಒದಗಿಸೋದು, ರಕ್ಷಣೆಯನ್ನು ಒದಗಿಸೋದು, ಹಾಗೆ ಈ ದುಷ್ಕೃತ್ಯವನ್ನು ತಡೆಗಟ್ಟೋದಕ್ಕೆ ಸಮಾಜವನ್ನು ಒಗ್ಗೂಡಿಸೋದು. ಮಾನವ ಕಳ್ಳ ಸಾಗಣೆ ಅಂದರೆ ವ್ಯಕ್ತಿಗಳನ್ನು ಮೋಸ ಅಥವಾ ಬೆದರಿಕೆ ಹಾಗೆ ಬಲವಂತದ ಮೂಲಕ ದುಡಿಸ್ಕೊಳ್ಳೋದು, ಲೈಂಗಿಕ ಶೋಷಣೆಗೆ ಒಳಪಡಿಸೋದು, ಭಿಕ್ಷಾಟನೆ ಅಥವಾ ಅಕ್ರಮ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದು, ಇದನ್ನು ಮಾನವ ಕಳ್ಳ ಸಾಗಣೆ ಅಂತ ಕರೀತಾರೆ. ಮಹಿಳೆಯರು, ಮಕ್ಕಳು, ವಲಸೆ ಕಾರ್ಮಿಕರು ಹಾಗೆ ಆರ್ಥಿಕವಾಗಿ ದುರ್ಬಲರು ಸಹ ಹೆಚ್ಚಾಗಿ ಈ ಅಪರಾಧಕ್ಕೆ ಬಲಿಯಾಗ್ತಾರೆ. ಹಾಗಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂಥೇಳಿ ಪ್ರತಿ ವರ್ಷ ಜುಲೈ 30ರಂದು ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅಂಥೇಳಿ ಆಚರಣೆ ಮಾಡಲಾಗತ್ತೆ.

ಕೆಳಗ್ರಿ, ಇವತ್ತು ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅನ್ನೋದನ್ನ ತಿಳಿದ್ಕೊಂಡ್ರಿ. ಈ ದಿನದ ಅಂಗವಾಗಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಸಾರ್ವಜನಿಕ ಸಭೆಗಳು, ಕಾರ್ಯಾಗಾರಗಳು ಹಾಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸಲಾಗುತ್ತೆ. ನಾವು ನಾಗರಿಕರಾಗಿ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಮೂಲಕ ಮಾನವ ಕಳ್ಳ ಸಾಗಣೆ ತಡೆಗೆ ಸಹಕರಿಸಬಹುದು.

ಆಗಿರುವಂತಹ ಗಾಯಕ ಸೋನು ನಿಗಮ್. ಇವತ್ತು ಸೋನು ನಿಗಮ್ ಅವರ ಜನ್ಮದಿನ. ಕನ್ನಡ ಚಿತ್ರರಂಗದಲ್ಲಿಯೂ ಸಹ ಸೋನು ನಿಗಮ್ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಮುಂಗಾರು ಮಳೆ ಚಿತ್ರದ ಅನಿಸುತ್ತಿದೆ ಯಾಕೋ ಇಂದು ಹಾಡಿರ್ಬೋದು, ಮಿಲನ ಚಿತ್ರದ ನಿನ್ನಿಂದಲೇ ಅನ್ನೋ ಹಾಡುಗಳು, ಈ ಎಲ್ಲ ಹಾಡುಗಳು ಇಂದಿಗೂ ಸಂಗೀತ ಪ್ರಿಯರ ಮೆಚ್ಚಿನ ಪಟ್ಟಿಯನ್ನ ಸೇರ್ಕೊಂಡಿದ್ದಾವೆ. ಕನ್ನಡದ ಅನೇಕ ಪ್ರಮುಖ ಸಂಗೀತ ನಿರ್ದೇಶಕರ ಜೊತೆಗೆ ಸೋನು ನಿಗಮ್ ಅವರು ಕೆಲಸ ಮಾಡಿದ್ದಾರೆ. ಹಲವಾರು ಮರೆಯಲಾಗದ ಗೀತೆಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಇನ್ನೀಗ ಒಂದು ವಿಶೇಷವಾದ ಹಾಡನ್ನು ಕೇಳಿ. ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡಿದು ಚಿತ್ರ ಜೀವನದಿ. ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ಕೋಟಿ ಅವರ ಸಂಗೀತವಿದೆ. ಈ ಒಂದು ಚಿತ್ರ ತೆರೆ ಕಂಡಿದ್ದು 1996 ಅಂದರೆ 90ರ ದಶಕದಲ್ಲಿ. ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡು ನಿಮಗಾಗಿ.

ಸೋನು ನಿಗಮ್ ಅವರ ಧ್ವನಿಯ ವಿಶೇಷತೆ ಏನಪ್ಪ ಅಂದರೆ ಭಾವನೆಗಳನ್ನು ಅತ್ಯಂತ ಸಹಜವಾಗಿ ವ್ಯಕ್ತಪಡಿಸೋದು. ಪ್ರೇಮಗೀತೆಗಳೇ ಆಗಲಿ, ಭಕ್ತಿಗೀತೆಗಳೇ ಆಗಲಿ, ದುಃಖದ ಹಾಡುಗಳೇ ಆಗಲಿ, ಅಥವಾ ಉತ್ಸಾಹ ಭರಿತ ಗೀತೆಗಳೇ ಆಗಲಿ, ಪ್ರತಿಯೊಂದು ಹಾಡನ್ನು ಸಹ ತುಂಬ ಸುಲಲಿತವಾಗಿ ಹಾಡ್ತಾರೆ. ಈಗ ಸ್ಪರ್ಶ ಚಿತ್ರದ ಹಾಡು ಸೋನು ನಿಗಮ್, ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ರಚನೆಗೆ ಹಂಸಲೇಖ ಅವರ ಸಂಗೀತವಿದೆ.

ಇದುವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳಿದ್ರಿ. ಸಮಯ 9 ಗಂಟೆ ಆಗಿದೆ. ಇನ್ನೀಗ ಕೇಳೋಣ ಇಂದಿನ ವಿಶೇಷ. ಹಾಗಾದ್ರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತನಾಡ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ,

ಹೌದು ಕೇಳಿದ್ರೆ, ಇವತ್ತು ಜುಲೈ 30ನೇ ತಾರೀಕು ಅಂತಾರಾಷ್ಟ್ರೀಯ ಸ್ನೇಹ ದಿನ. ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಂಡ್ಶಿಪ್ ಅಂಥೇಳಿ ಆಚರಣೆ ಇದೆ. ಈ ಒಂದು ಆಚರಣೆಯ ಕುರಿತಾಗಿ ಮಾತನಾಡ್ತಾ, ಸ್ನೇಹ ಅನ್ನೋ ಪದಗಳು ಇರುವ ಹಾಡುಗಳನ್ನು, ಅಂದರೆ ಸ್ನೇಹಕ್ಕೆ ಸಂಬಂಧಪಟ್ಟಂತಹ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM. ನಾನು ಅನುಪಮ ಕೆ ಎನ್.

ಈ ಸ್ನೇಹ ಅನ್ನೋದು ಯಾವುದೋ ಒಂದು ಸಂಬಂಧಕ್ಕೆ ಸೀಮಿತ ಆಗಿರೋದಿಲ್ಲ. ಅದು ಜಾತಿ, ಧರ್ಮ, ಭಾಷೆ, ದೇಶಗಳನ್ನ ಮೀರಿ ಹೃದಯಗಳನ್ನ ಬೆಸೆಯುವಂತಹ ಸುಂದರ ಬಾಂಧವ್ಯ. ಬದುಕಿನ ಸುಖ ದುಃಖ, ನಗು, ಕಣ್ಣೀರು, ಗೆಲುವು ಸೋಲು ಎಲ್ಲವನ್ನ ಹಂಚಿಕೊಳ್ಳುವಂತಹ ಅಮೂಲ್ಯ ಸಂಬಂಧವೇ ಸ್ನೇಹ ಅಲ್ವಾ?

0: ಇವತ್ತು ಜುಲೈ 30ನೆಯ ತಾರೀಕು ಅಂತಾರಾಷ್ಟ್ರೀಯ ಸ್ನೇಹ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಂಡ್ಶಿಪ್.
1: ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ.
0: ಹೌದು ಕೇಳಿದ್ರೆ, ಈ ಲೋಕದಲ್ಲಿ ಸ್ನೇಹ ಅನ್ನೋದು ಚಿರಂಜೀವಿ ಆಗಿರುತ್ತೆ. ಈ ಸ್ನೇಹದ ಮಹತ್ವವನ್ನ ಅರಿತಂತಹ ವಿಶ್ವಸಂಸ್ಥೆ 2011ರಲ್ಲಿ ಜುಲೈ 30ನ್ನ ಅಂತಾರಾಷ್ಟ್ರೀಯ ಸ್ನೇಹ ದಿನ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಈ ದಿನದ ಉದ್ದೇಶ ಏನಪ್ಪಾ ಅಂದ್ರೆ, ಕೇವಲ ಸ್ನೇಹಿತರ ಜೊತೆಗೆ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳೋದು ಅಂತ ಅಲ್ಲ, ಶಾಂತಿ, ಪರಸ್ಪರ ಗೌರವ, ಸಹಕಾರ ಹಾಗೆ ಮಾನವೀಯತೆಯ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಳೆಸೋದಾಗಿದೆ.

102.9 FM ಟ್ಯೂನ್ ಮಾಡಿದಿರಾ, ಕೇಳ್ತಾ ಇರುವ ಕಾರ್ಯಕ್ರಮ ಇಂದಿನ ವಿಶೇಷ. ಕೆಳಗ್ರೆ ಈ ನಿಜವಾದ ಸ್ನೇಹಿತ ಯಾರಪ್ಪ ಅಂದ್ರೆ, ನಮ್ಮ ಗೆಲುವನ್ನ ನಮ್ ಜೊತೆಗೆ ಇಟ್ಕೊಂಡು ಸಂಭ್ರಮಿಸೋನು, ಹಾಗೆ ಕಷ್ಟದ ಸಮಯದಲ್ಲಿ ಧೈರ್ಯವನ್ನ ತುಂಬುವವನು, ನಮ್ಮ ತಪ್ಪುಗಳನ್ನ ತಿದ್ದಿ ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಪ್ರೇರೇಪಣೆ ನೀಡುವವರೇ ನಿಜವಾದ ಸ್ನೇಹಿತರು ಅಂತ ಹೇಳಲಾಗುತ್ತೆ. ಹಾಗಾಗಿನೇ ಒಂದು ಮಾತಿದೆ ಕೇಳಿದ್ರೆ, 1000 ಬಂಧುಗಳಿಗಿಂತ ಒಬ್ಬ ನಿಜವಾದ ಸ್ನೇಹಿತ ಇದ್ದಾನಲ್ಲ, ಅವನೇ ಅಮೂಲ್ಯ ಅಂತ ಹೇಳಿ.

ಪ್ರೇಮಜೀವಿ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸಾವಿರಾರು ಆನ್ಲೈನ್ ಸಂಪರ್ಕಗಳು ನಮಗೆ ಬರಬಹುದು, ಆದರೆ ಮನಸ್ಸಿನ ಮಾತನ್ನ ಮುಕ್ತವಾಗಿ ಹೇಳಬಹುದಾದಂತಹ, ನಮ್ಮನ್ನ ಅರ್ಥ ಮಾಡಿಕೊಳ್ಳುವಂತಹ ಸ್ನೇಹಿತನ ಸ್ಥಾನವನ್ನ ಯಾವುದು ತುಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜವಾದ ಸ್ನೇಹ ವಿಶ್ವಾಸ ಹೇಗಿರುತ್ತಪ್ಪ ಅಂದರೆ, ಪ್ರಾಮಾಣಿಕತೆ, ಕಾಳಜಿ, ಹಾಗೆ ಪರಸ್ಪರ ಗೌರವದ ಮೇಲೆ ನಿಂತಿರುತ್ತೆ.

ನಾವು ಸ್ನೇಹದ ಮಹತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಕಾಲೇಜು ದಿನದ ಸ್ನೇಹದ ಬಗ್ಗೆನೂ ಮಾತಾಡಬೇಕಾಗತ್ತೆ. ಕಾಲೇಜು ಜೀವನ ಅಂದರೆ ಕೇವಲ ಪಾಠ, ಪರೀಕ್ಷೆ ಮತ್ತು ಅಂಕಗಳ ಕಥೆ ಅಲ್ಲ. ಅದು ಜೀವಮಾನವಿಡೀ ನಮ್ಮೊಂದಿಗೆ ಉಳಿಯುವಂತಹ ನೆನಪುಗಳನ್ನು ತಂದುಕೊಡುತ್ತೆ, ಕನಸುಗಳನ್ನು ಹುಟ್ಟಿಹಾಕತ್ತೆ, ಜೊತೆಗೆ ಸ್ನೇಹದ ಸುಂದರ ಅಧ್ಯಾಯ ಅಂತಲೇ ಹೇಳ್ಬೋದು. ಮೊದಲ ದಿನ ಅಪರಿಚಿತರಾಗಿ ಭೇಟಿಯಾಗ್ತೀವಿ, ಕೆಲವೇ ದಿನಗಳಲ್ಲಿ ನಮ್ಮ ಬದುಕಿನ ಅವಿಭಾಜ್ಯ ಭಾಗ ಆಗಿಬಿಡ್ತಾರೆ ಸ್ನೇಹಿತರು. ಒಟ್ಟಿಗೆ ತರಗತಿಯಲ್ಲಿ ಕುಳಿತುಕೊಳ್ಳೋದು, ಕ್ಯಾಂಟೀನಲ್ಲಿ ಚಹಾ ಕುಡಿಯೋದು, ಪರೀಕ್ಷೆಗೂ ಮುನ್ನ ಒಟ್ಟಿಗೆ ರಾತ್ರಿ ಓದೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಸಣ್ಣ ಪುಟ್ಟ ಜಗಳಗಳ ನಂತರ ಮತ್ತೆ ಒಂದಾಗೋದು, ಇವೆಲ್ಲವೂ ಕಾಲೇಜು ಸ್ನೇಹದ ಅಮೂಲ್ಯ ಕ್ಷಣಗಳು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೆಳಗುರಿ, ಇವತ್ತು ಜುಲೈ 30ನೇ ತಾರೀಕು ಅಂತಾರಾಷ್ಟ್ರೀಯ ಸ್ನೇಹ ದಿನ. ಕಾಲ ಬದಲಾಗಬಹುದು, ಕೆಲಸಗಳು ಬದಲಾದರೂ ಸಹ, ಊರುಗಳು ಬದಲಾದರೂ ಸಹ, ಕಾಲೇಜು ದಿನಗಳ ನೆನಪುಗಳು ಯಾವತ್ತಿಗೂ ಮಾಸೋದಿಲ್ಲ. ಹಳೆಯ ಸ್ನೇಹಿತರನ್ನ ಭೇಟಿಯಾದಾಗ ಮತ್ತೆ ಆ ದಿನಗಳಿಗೆ ಮರಳಿದ ಅನುಭವ ಆಗುತ್ತೆ.

0: ಮುಂದೇ.
1: ಒಳ್ಳೆ ಹಾಡನ್ನ ಕೇಳಿದ್ವಿ. ಹೌದು, ಕೇಳಿದ್ರೆ ಸ್ನೇಹದಲ್ಲಿ ಕೋಪ, ತಾಪ, ರೋಷ, ಆವೇಶಗಳು ಯಾವುದು ಇರೋದು ಬೇಡ, ಯಾಕಂದ್ರೆ ಸ್ನೇಹಕ್ಕೆ ಸ್ನೇಹನೇ ಸಾಟಿ.

ನಮ್ಮ ಕನ್ನಡ ಸಾಹಿತ್ಯ ಮತ್ತು ಚಲನಚಿತ್ರಗಳಲ್ಲಿಯೂ ಸಹ ಸ್ನೇಹದ ಮಹತ್ವವನ್ನು ತುಂಬ ಚೆನ್ನಾಗಿ ಅದರ ಬಗ್ಗೆ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ ಸಹ. ಸ್ನೇಹ ಅನ್ನೋದು ಕೇವಲ ಇಬ್ಬರ ನಡುವಿನ ಸಂಬಂಧ ಅಲ್ಲ, ಅದು ಕುಟುಂಬಗಳನ್ನು, ಸಮಾಜವನ್ನು, ಅಷ್ಟೇ ಯಾಕೆ ಕೇಳುಗರೆ, ರಾಷ್ಟ್ರಗಳನ್ನು ಅಂದರೆ ದೇಶಗಳನ್ನು ಒಗ್ಗೂಡಿಸುವಂತಹ ಶಕ್ತಿ ಸ್ನೇಹಕ್ಕೆ ಇದೆ. ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯ ಮನೋಭಾವ ಇದ್ದರೆ ಉತ್ತಮ ಸಮಾಜ ರೂಪುಗೊಳ್ಳುತ್ತೆ ಅಂತ ಹೇಳ್ತಾರೆ.

ಇವತ್ತು ಅಂತಾರಾಷ್ಟ್ರೀಯ ಸ್ನೇಹ ದಿನ. ಈ ಒಂದು ಆಚರಣೆಯನ್ನ ಹೇಗೆ ಮಾಡಬಹುದು ಅನ್ನೋದಾದ್ರೆ, ಬಾಲ್ಯ ಸ್ನೇಹಿತರನ್ನ ನೆನಪಿಸಿಕೊಳ್ಬಹುದು, ಅವರಿಗೆ ಒಂದು ಕರೆ ಮಾಡಬಹುದು, ಅಥವಾ ಆತ್ಮೀಯ ಸಂದೇಶವನ್ನ ಕಳಿಸಬಹುದು. ಹೊಸ ಸ್ನೇಹ ಬೆಳೆಸಬೇಕಾದ್ರೆ ಪ್ರಾಮಾಣಿಕತೆ ಹಾಗೆ ಪರಸ್ಪರ ಗೌರವ

0: ಸಮಾಜಕ್ಕೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಮಾನವೀಯ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು.
1: ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ. ಲೋಕದಲ್ಲಿ
0: ಅಂತಾರಾಷ್ಟ್ರೀಯ ಸ್ನೇಹ ದಿನದಂದು ನಮ್ಮ ಪ್ರೀತಿಯ ಎಲ್ಲಾ ಕೇಳುಗರಿಗೂ ಅಂತಾರಾಷ್ಟ್ರೀಯ ಸ್ನೇಹ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಈ ಹಾಡು

ಕೆಳಗರೆ ಇಂದಿನ ವಿಶೇಷ ಕಾರ್ಯಕ್ರಮ ಕೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಸ್ನೇಹ ದಿನ. ಕಾರ್ಯಕ್ರಮವನ್ನ ಕೇಳಿ ಅನೇಕರು ಸಂದೇಶ ಕಳಿಸಿದಿರಿ, ಸ್ನೇಹ ದಿನದ ಶುಭಾಶಯಗಳನ್ನ ಸಹ ತಿಳಿಸ್ತಾ ಇದ್ದೀರಿ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ ಇಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕೆಂಗೇರಿಯಿಂದ ಮೀರಾ ಶುಭಾಷ್ ಕುಲಕರ್ಣಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅನ್ನೋ ಹಾಡನ್ನು ಕೇಳಿ ಬಹಳ ಖುಷಿಯಾಯಿತು ಅಂತ ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಮೆಸೇಜ್ ಮಾಡಿ ಎಲ್ಲರಿಗೂ ವಿಶ್ವ ಫ್ರೆಂಡ್ಶಿಪ್ ಡೇ ಈ ಒಂದು ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೆಲಮಂಗಲದಿಂದ ಒಂದು ಸಂದೇಶ ಬಂದಿದೆ. ಇವರು ತಮ್ಮ ಹೆಸರನ್ನು ಸ್ಪಷ್ಟವಾಗಿ ಬರೆದಿಲ್ಲ. ದಯವಿಟ್ಟು ಕೇಳುಗರೆ, ನೀವು ಸಂದೇಶ ಕಳಿಸುವಾಗ ನಿಮ್ಮ ಹೆಸರಿನ ಜೊತೆಗೆ ಸ್ಥಳದ ಹೆಸರನ್ನು ಸ್ಪಷ್ಟವಾಗಿ ಬರೆದು ಕಳಿಸ್ಕೊಡಿ. ರವಿಚಂದ್ರನ್ ಮತ್ತು ಚಿರಂಜೀವಿ ಅವರ ಅಭಿನಯದ ಹಾಡು ಸ್ನೇಹಕ್ಕೆ ಸ್ನೇಹ, ಈ ಹಾಡನ್ನು ಕೇಳ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತೆ ಅಂತ ಹೇಳ್ತಾ ಇರೋದು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಇವರು. ಇನ್ನು ಅಂತಾರಾಷ್ಟ್ರೀಯ ಸ್ನೇಹ ದಿನದ ಶುಭಾಶಯಗಳು ಅಂತ ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ.

0: ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶರಣಯ್ಯ ಸ್ವಾಮಿ ಹಿರೇಮಠ ಇವರು ಸಹ ಮೆಸೇಜ್ ಮಾಡಿದ್ದಾರೆ. ಇದಾಗಿತ್ತು ಕಾರ್ಯಕ್ರಮ ಇಂದಿನ ವಿಶೇಷ.
1: ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುವಾರು ಪ್ರೇಮ ಜೀವಿ
0: ಕಾರ್ಯಕ್ರಮ ಕೇಳಿ ಸಂದೇಶ ಕಳಿಸಿದಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ವಿವಿಧ ಭಾರತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಛತ್ತೀಸ್ಗಢದ ಬಸ್ತಾರ್ನಲ್ಲಿ ನಡೆಯುವ ದಸರಾ ಹಬ್ಬದಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿವಿಧ ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಇಂದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ಕೆಂಪು ಸಮುದ್ರದ ಬಿಕ್ಕಟ್ಟು ಮತ್ತು ಜಾಗತಿಕ ಗೊಂದಲಗಳ ನಡುವೆಯೂ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇದುವರೆಗೆ ಭಾರತದ ಸರಕು ರಫ್ತು 15% ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ನಾಯಕರು ವಿಧಾನಸೌಧದಲ್ಲಿ ರಾಜ್ಯ ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿಯವರನ್ನು ಭೇಟಿಯಾಗಿ

0: ಆಗಲಿದ್ದಾರೆ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಇದ್ದ ಪರಿಸರ ಅನುಮತಿ ಅಡೆತಡೆಯನ್ನು ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ನಿವಾರಿಸಿದ್ದು 3 ತಿಂಗಳ ಒಳಗೆ ನಿಲ್ದಾಣ ಕಾರ್ಯಾರಂಭ ಮಾಡಲಿದೆ ಎಂದು ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಅತ್ಯಂತ ಭರದಿಂದ ಸಾಗುತ್ತಿದ್ದು ಈವರೆಗೆ ಒಟ್ಟು 12,66,780 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಾನವ ಕಳ್ಳಸಾಗಾಣಿಕೆ ತಡೆ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ಮತ್ತು ನಾಳೆ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಯ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಮಲೆನಾಡಿನ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ 2 ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪುರುಷರ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮುರಳಿ ಶ್ರೀಶಂಕರ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಸತತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದಿರುವುದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 10:02 ಆಗಿದೆ. ಕೇಳಿದ್ರೆ 10:02 ಆಯಿತು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳನ್ನು ಕೇಳಬಹುದು ಅಂತ ಹೇಳಿ ಅನೇಕರು ಈ ಒಂದು ಸಮಯಕ್ಕಾಗಿ ಕಾಯ್ತಾ ಇರ್ತೀರಿ. ಯಾಕಂದರೆ ಹಳೆಯ ಗೀತೆಗಳನ್ನು ಇಷ್ಟಪಡುವಂತಹ ಅಭಿಮಾನಿಗಳು ಸಾಕಷ್ಟು ಜನರು ನಮ್ಮ ನಡುವೆ ಇದ್ದಾರೆ. ಅವರಿಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ದಿನದಲ್ಲಿ 2 ಬಾರಿ ಮೂಡಿ ಬರುತ್ತೆ. ಒಂದು 10:02 ಹನ್ನೊಂದು ಗಂಟೆಯವರೆಗೆ, ಮತ್ತೊಂದು 5:02-6 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳು ನಿಮಗಾಗಿ ಮೂಡಿ ಬರುತ್ತೆ. ತಡ ಮಾಡೋದು ಬೇಡ, ಈಗ ಕಾರ್ಯಕ್ರಮ ಆರಂಭಿಸೋಣ ಈ ಒಂದು ಸುಂದರ ಗೀತೆಯೊಂದಿಗೆ.

ನಾನಿನ್ನ ಬಿಡಲಾರೆ ಚಿತ್ರದ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಭಾಗ್ಯದ ಬಾಗಿಲು ಚಿತ್ರದ ಹಾಡು, ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಮಾಡಿರೋದು 102.9 FM, ಕೇಳ್ತಾ ಇರುವ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. 10:20 ಕೇಳಿದ್ರೆ ಈಗ ಒಂದು ವಿಶೇಷವಾದ ಹಾಡಿನ ಮಧ್ಯದ ಸಾಲನ್ನ ಕೇಳಿಸ್ಕೊಂಡು ಈ ಹಾಡು ಯಾವ್ದಿರ್ಬೋದು ಅಂತ ಹೇಳಿ ಊಹೆ ಮಾಡೋ ಪ್ರಯತ್ನ ಮಾಡಿ. ಇದೇ ಹಾಡು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸಂಪೂರ್ಣವಾಗಿ ಪ್ರಸಾರ ಆಗತ್ತೆ. ಈಗ ಹಾಡಿನ ಮಧ್ಯದ ಸಾಲು

9102 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇದೇ ಗೀತೆ ಒಂದು ಹಾಡಿನ ನಂತರ ನಿಮಗಾಗಿ ಪ್ರಸಾರ ಆಗುತ್ತೆ. ಇನ್ನೀಗ ಸ್ವಯಂ ವರ ಚಿತ್ರದ ಒಂದು ಅಪರೂಪದ ಹಾಡು ಪ್ರಿಯ ಸಖಿ ಪ್ರಿಯಮುವದೆ, ಈ ಹಾಡನ್ನು ಪಿ ಸುಶೀಲ ಅವರ ಧ್ವನಿಯಲ್ಲಿ ಕೇಳಿ.

ಈ ಒಂದು ಹಾಡನ್ನ ಕೇಳಿಸೋದಕ್ಕೂ ಮುನ್ನ ಒಂದು ಹಾಡಿನ ತುಣುಕನ್ನ ನಿಮಗೆ ಕೇಳಿಸಲಾಗಿತ್ತು. ಸಾಧ್ಯ ಆದರೆ ಈ ಹಾಡು ಯಾವುದು, ಊಹೆ ಮಾಡಿ ನಮಗೆ ಮೆಸೇಜ್ ಮಾಡಿ ಅಂತ ಹೇಳಲಾಗಿತ್ತು. ಆ ಹಾಡಿನ ತುಣುಕು ಹೀಗಿದೆ.

ಇದು ಪಿ ಸುಶೀಲಾ ಅವರು ಹಾಡಿರುವಂತಹ ಗೀತೆ. ಇನ್ನೊಂದ್ಸಲ ಕೇಳಿಸಬಹುದಾ ಅಂತ ನವೋದಯ ನಾಗರಾಜ್ ಅವರು ಮೆಸೇಜ್ ಮಾಡಿದ್ರು. ಮತ್ತೊಮ್ಮೆ ಕೇಳಿದ್ದೀರಿ ನೋಡೋಣ. ಊಹೆ ಮಾಡಿ, ರಂಗಸ್ವಾಮಿ ಮೈಸೂರು, ಅಮ್ಮ ಎನ್ನುವ ಕರೆ ಎಷ್ಟು ಚೆಂದ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನೀವು ಪ್ರಸಾರ ಮಾಡಿದ ಗೀತೆ ಗೊತ್ತಾಗ್ತಾ ಇಲ್ಲ, ಹಾಡನ್ನು ನೀವೇ ಪ್ರಸಾರ ಮಾಡ್ತೀರಾ ಅಂತಲೂ ಹಲವರು ಮೆಸೇಜ್ ಮಾಡಿದ್ದೀರಿ. ಹಾಗೆ ಮಂಗಳ ಮೈಸೂರಿನಿಂದ ನುಡಿಯ ಹಗರಣ ವೇತಕೆ ಅನ್ನೋ ಚಂದನೆಯ ಗೀತೆಯ ಮೊದಲ ಸಾಲು ಇದು, ನೀವು ಮಧ್ಯದ ಸಾಲನ್ನು ಕೇಳಿಸಿದ್ರಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೌದು ಕೇಳಿದ್ರಿ, ನಾನು ಕೇಳಿಸ್ದಂತಹ ಮಧ್ಯದ ಸಾಲು ನುಡಿಯ ಹಗರಣ ವೇತಕೆ ಅಂತ ಹೇಳಿ ಪಿ ಸುಶೀಲಾ ಅವರು ಹಾಡಿದಂತಹ ಚಂದನೆಯ ಹಾಡು, ಅಣ್ಣ ತಮ್ಮ ಚಿತ್ರದ ಹಾಡು.

ನುಡಿಯ ಹಗರಣ ವೇತಕ್ಕೆ ಅಂತ ಹೇಳಿ ಪಿ ಸುಶೀಲ ಅವರ ಧ್ವನಿಯಲ್ಲಿ ಒಂದು ಚಂದನೆಯ ಹಾಡನ್ನು ಕೇಳಿದ್ರಿ. ನುಡಿಯ ಹಗರಣ ಯಾಕೆ ಅನ್ನೋದಾದರೆ, ಮಾತಿನ ಅವಶ್ಯಕತೆ ಇಲ್ಲ, ಮೌನ ಸಾಕು ಅನ್ನೋ ಒಂದು, ಅಥವಾ ನಮ್ಮ ಕಣ್ಣುಗಳೇ ಹೇಳುತ್ತೆ ಮಾತುಗಳಿಗಿಂತ, ನಮ್ಮ ಕಣ್ಣುಗಳೇ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಹಾಗಾಗಿ ನುಡಿಯ ಹಗರಣ ವೇತಕೆ ಅಂಥೇಳಿ ಆ ಹಾಡಿನ ಭಾವಾರ್ಥ ಆಗಿತ್ತು. ಕೆಳಗರೆ ಇದೇ ರೀತಿಯ ಭಾವಾರ್ಥವನ್ನು ಹೊಂದಿರುವಂತಹ ಮತ್ತೊಂದು ಹಾಡಿದೆ ಮರಳಿಗುಡಿಗೆ ಚಿತ್ರದಲ್ಲಿ. ನೀ ನುಡಿಯದಿರಲೇನೋ ಬಯಲಾಗಿಹುದು ಎಲ್ಲ ಕಣ್ಣಂಚಿನ ಕೊನೆಯ ಮಾತಿನಲ್ಲಿ ಅಂತ ಹೇಳಿ ಅಲ್ವಾ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಾಡಿನ ಸಾಹಿತ್ಯ ಸಹ. ನೀನು ನುಡಿದೇ ಇದ್ರೂ ಪರವಾಗಿಲ್ಲ, ಅಂದರೆ ನೀನು ಮಾತಾಡದೇ ಇದ್ರೂ ಪರವಾಗಿಲ್ಲ, ಎಲ್ಲವೂ ಬಯಲಾಗಿದೆ ನಿನ್ನ ಕಣ್ಣಂಚಿನ ಒಂದು ಭಾವದಲ್ಲಿ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಚಂದನೆಯ ಹಾಡು. ಈ ಹಾಡಿನ ಸಾಹಿತ್ಯ ಕೆ ಎಸ್ ನಿಸಾರ್ ಅಹಮದ್ ಅವರದ್ದು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ. ಈಗ ಈ ಹಿಂದೆ ಕೇಳಿದ ಹಾಡಿಗೂ, ನುಡಿಯ ಹಗರಣವೇತಕೆ ಅಂತ ಕೇಳಿದಂತಹ ಹಾಡಿಗೂ, ನೀ ನುಡಿಯದಿರನೇನು ಅನ್ನೋ ಹಾಡಿಗೂ ಇರುವ ಸಾಮ್ಯತೆಯನ್ನು ಗಮನಿಸ್ತಾ ಈ ಹಾಡನ್ನು ಕೇಳಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಟ್ಯೂನ್ ಮಾಡಿ ನೂರ ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನೀಗ ಬಂಗಾರದ ಪಂಜರ ಚಿತ್ರದ ಹಾಡು ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯ ಶಂಕರ್ ಅವರ ರಚನೆಗೆ ಜಿ ಕೆ ರಘು ಅವರ ಸಂಗೀತ.

ಒಂದು ರೀತಿ ಲವಲವಿಕೆಯ ಹಾಡು ಅಂತಾನೆ ಹೇಳ್ಬೋದು. ಇದೇ ರೀತಿಯ ಲವಲವಿಕೆಯನ್ನ ಒಳಗೊಂಡಂತಹ ಮತ್ತೊಂದು ಹಾಡನ್ನ ಕೇಳಿ, ಸೊಸೆ ತಂದ ಸೌಭಾಗ್ಯ. ಈ ಚಿತ್ರದ ಹೆಸರನ್ನ ಕೇಳಿದ ತಕ್ಷಣ ಅನ್ಸಿರುತ್ತೆ, ಓಹೋ ಲವಲವಿಕೆಯ ಹಾಡು ಅಂದ್ರೆ ಅತ್ತಿಗೆ ತಂಗಿ ಭಾವನ ತಮ್ಮ ಅಂತ ಹೇಳಿ ಹಾಡಿದೆ, ಅದೇ ಹಾಡು ಪ್ರಸಾರ ಆಗಬಹುದು ಅಂತ ಹೇಳಿ. ಖಂಡಿತ ಅದೇ ಹಾಡು ನಿಮಗಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ.
2: ಎರಡು ಲವಲವಿಕೆಯ ಹಾಡುಗಳನ್ನ ಕೇಳಿದ್ರಿ. ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕೇಳುಗರೆ, ಮಧ್ಯಾಹ್ನದ ಪ್ರಸಾರಕ್ಕೆ ನಿಮ್ಮ ಜೊತೆ ಆಗೋದಕ್ಕೆ ಅಂತ ಹೇಳಿ ಆರ್ ಜೆ ವರುಣ್ ಅವರು ಈಗ ಆಲ್ರೆಡಿ ಸ್ಟುಡಿಯೋಗೆ ಬಂದಿದ್ದು ಆಗಿದೆ. ವರುಣ್,
3: ಹಾ ಮೇಡಮ್ ಹೇಳಿ.
2: ಇವಾಗ 10 ಗಂಟೆಯಿಂದ 11 ಗಂಟೆವರೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ.
3: ಹೌದು.
2: ಹಳೆ ಗೀತೆಗಳು.
3: ಹೌದು.
2: ಈಗ 11 ಗಂಟೆಗೆ ನೀವೇನ್ ಮಾಡ್ತೀರಾ, ಹೊಸ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಅಂತ ಪ್ಲೇ ಮಾಡ್ತೀರಿ?
3: ಖಂಡಿತ.
2: ಅಂದ್ರೆ ನಮ್ಮ ಕೇಳುಗರು ಏನಪ್ಪಾ ಅಂದ್ರೆ ಈಗ ಎಲ್ಲಾ ರೀತಿಯ ಕೇಳುಗರು ಇದ್ದಾರೆ ನಮ್ಮ ವಿವಿಧ ಭಾರತಿಯಲ್ಲಿ. ಹಳೆ ಗೀತೆಗಳಿಗಾಗಿನೇ ಕಾದು ಕುಳಿತು ಕೇಳುವ ಕೇಳುಗರು ಇದ್ದಾರೆ, ನಮ್ಗೆ ಹೊಸ ಗೀತೆಗಳು ಬೇಕು ಅಂತ ಕೇಳುವವರು ಇದ್ದಾರೆ. ಒಂದ್ ರೀತಿ ಹೆಸರಿಗೆ ತಕ್ಕಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ವಿವಿಧ ಭಾರತಿ ನೀಡುತ್ತೆ ಎಲ್ಲಾ ಕೇಳುಗರನ್ನ ಗಮನದಲ್ಲಿರಿಸಿಕೊಂಡು. ಈಗ ನೀವು ಸೂಪರ್ ಹಿಟ್ ಗೀತೆಗಳನ್ನ 11 ಗಂಟೆಗೆ ಪ್ರಸಾರ ಮಾಡ್ತೀರಿ, ಇನ್ನು 11:30ಗೆ ಏಕರತ್ನ. ಯಾರ ಬಗ್ಗೆ ಮಾತಾಡಬಹುದು?
3: ಯಾರ ಬಗ್ಗೆ ನೀವು ಒಂದ್ ಸ್ವಲ್ಪ ಗೆಸ್ ಮಾಡಬಹುದು ಇವತ್ತು ಯಾರು ಅಂತ?
2: ಇವತ್ತು ಸೋನು ನಿಗಮ್ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ರೆ ಇದ್ರ ಬಗ್ಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಸಣ್ಣದಾಗಿ ಮಾಹಿತಿ ನೀಡಿ ಒಂದು ಹಾಡನ್ನ ಪ್ರಸಾರ ಮಾಡಲಾಗಿತ್ತು. ಈಗ ಹಾಗಾದ್ರೆ 11:30ಗೆ ಏನ್ ವಿಶೇಷ?
3: ಖಂಡಿತ, ಇವತ್ತು ಸೋನು ನಿಗಮ್ ಅವರ ಜನ್ಮದಿನ ಇದೆ, ಅವರ ಕುರಿತಾಗಿಯೇ ಇವತ್ತಿನ ಕಲಾಭಾರತಿ
2: ಕಾರ್ಯಕ್ರಮದಲ್ಲಿ ಸೋನು ನಿಗಮ್. ಇನ್ನು ಮಧ್ಯಾಹ್ನ ಗೇಮ್ ಶೋ ನಲ್ಲಿ ಇವತ್ತು
3: ನಮ್ಮ ನಾಡು,
2: ನಮ್ಮ ನಾಡು ಅಂದ್ರೆ ನಮ್ಮ ಕೇಳುಗರು ನಮ್ಮ ನಾಡಿನ ಬಗ್ಗೆ ಅವರ ಅಭಿಮಾನದ ಮಾತುಗಳನ್ನ ಕರೆ ಮಾಡಿ ತಿಳಿಸಬಹುದು ಅಲ್ವಾ?
3: ಖಂಡಿತ.
2: ಓಕೆ, 1:20 ಈ ಕಾರ್ಯಕ್ರಮ ಇದೆ.
3: ಹೌದು,
2: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾರೆ ಅಂತ ಅಂದ್ಕೊಳ್ಳೋಣ. ಇನ್ನು 4 ಗಂಟೆಗೆ ಪರಿಮಳ ಏನೋ ವಿಶೇಷ ಅಂತ ಹೇಳ್ತಾ ಇದ್ರಿ, ಒಂದಷ್ಟು ಪ್ರಿಪರೇಷನ್ಸ್ ಇದೆ ನಿಮ್ಮ ಹತ್ರ, ಏನ್ ವಿಶೇಷ ಅಂತ ಹೇಳಕ್ಕಾಗತ್ತಾ?
3: ನೀವೇನಾದ್ರೂ ಗೆಸ್ ಮಾಡಬಹುದಾ?
2: ಖಂಡಿತ ಗೆಸ್ ಮಾಡಕ್ ಕಷ್ಟ ಆಗುತ್ತೆ.
3: ಇರ್ಲಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ.
2: ಈಗ ಪರಿಮಳ ಕಾರ್ಯಕ್ರಮ ಅಂದ್ರೆ ಅದು ಸಿನಿಮಾಗಳನ್ನ ಆಧರಿಸಿದಂತ, ಅಂದ್ರೆ ಸಿನಿಮಾ ಸಂಗತಿಗಳನ್ನ ಹೇಳುವ ಕಾರ್ಯಕ್ರಮ.
3: ಹೌದು,
2: ಸಿನಿಮಾ ಬಗ್ಗೆನೆ ನಾವು ಮಾತಾಡ್ತೀವಿ.
3: ಹೌದು ಹೌದು.
2: ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀರಾ? ಅಥವಾ
3: ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ನಾನು ಒಬ್ಬರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಯಾರು ಗೊತ್ತಾ ಅವರು? ಕನ್ನಡದ ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ ಅವರು.
2: ಓ, ರಾಧಾ ರಾಮಚಂದ್ರ ಅವರು ನಮ್ ಜೊತೆ ಆಗ್ತಾರೆ.
3: ಹೌದು, ಖಂಡಿತ.
2: 4 ಗಂಟೆಗೆ
3: ಖಂಡಿತ.
2: ಓಕೆ, ಅವ್ರ ಜೊತೆ ಒಂದಷ್ಟು ಮಾತುಕತೆ ಅಲ್ವಾ?
3: ಖಂಡಿತ, ಮುಕ್ತ ಮಾತು,
2: ಮುಕ್ತ ಮಾತುಕತೆ. ಹಾಗಾದ್ರೆ ಖಂಡಿತ ನಮ್ಮ ಕೇಳುಗರಂತೂ 4 ಗಂಟೆಗೆ ಟ್ಯೂನ್ ಮಾಡಿ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾರೆ. ಕೇಳುಗರೆ, ವಿಶೇಷವಾದ ಅತಿಥಿ ನಿಮ್ಮ ಜೊತೆ ಆಗ್ತಾರೆ ಇವತ್ತು 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

0: ಅಪ್ಪ. ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಹಾಕಿ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
0: ಅಯ್ಯೋ ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು ಗಂಧದ ಗುಡಿ ಚಿತ್ರದ 1973 ತೆರೆ ಕಂಡಂತಹ ಸಿನಿಮಾ ಇದು. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಮ್ಮ ಅವರ ಧ್ವನಿಯಲ್ಲಿದೆ. ಚಿ ಉದಯ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಕೇಳುಗ್ರೆ, ಬೆಳಗಿನ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದದ್ದು ಅನುಪಮ ಕೆ ಎನ್. ಮುಂದಿನ ಕಾರ್ಯಕ್ರಮಗಳಲ್ಲಿ ವರುಣ್ ಅವರು ನಿಮ್ಮ ಜೊತೆ ಆಗ್ತಾರೆ, ಕೇಳ್ತಾನೆ ಇರಿ. ಇದು ನಿಮ್ಮ ಗೆಳತಿ ವಿವಿಧ ಭಾರತಿ.

ಆತ್ಮೀಯ ಕೇಳುಗರೆ, ಸಮಯ ಆಗಿದೆ. ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 11 ಗಂಟೆ ಆಗ್ತಾ ಇದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಾರಂಭವಾಗಿದೆ. ಬಿಹಾರದ ಬಾಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ಪ್ರಗತಿಯಲ್ಲಿದೆ. ಮತದಾನ ಪ್ರಕ್ರಿಯೆ ಬೆಳಿಗ್ಗೆ 7 ಗಂಟೆಯಿಂದ ಆರಂಭಗೊಂಡಿದ್ದು ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಶ್ರದ್ಧೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಆಗಮಿಕರ ಮತ್ತು ನೌಕರರ ಸಂಘವು ಆಗಸ್ಟ್ 5 ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅರ್ಚಕರ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾರಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್,

ಉದ್ಘಾಟಿಸಲಿದ್ದಾರೆ ಎಂದು ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶ್ರೀವತ್ಸ ತಿಳಿಸಿದ್ದಾರೆ. ಚಾಲನಾ ಪರವಾನಗಿ ಇಲ್ಲದ ಅಪ್ರಾಪ್ತ ಬಾಲಕನಿಗೆ ಚಾಲನೆ ಮಾಡಲು ಸ್ಕೂಟರ್ ನೀಡಿದ್ದ ವಾಹನ ಮಾಲೀಕನಿಗೆ ಚಿತ್ರದುರ್ಗದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸಿಜೆಎಂ ನ್ಯಾಯಾಲಯವು 30,000 ರೂಪಾಯಿ ದಂಡ ಹಾಗೂ ನ್ಯಾಯಾಲಯದ ಕಲಾಪ ಮುಗಿಯುವವರೆಗೆ ಸ್ಥಳದಲ್ಲೇ ಪೂರ್ವ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಕೇರಳದ ವಯನಾಡು ಜಿಲ್ಲೆಯ ಚುರಾಲ್ಮಲ ಮತ್ತು ಮುಂಡಕೈ ಗ್ರಾಮಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ದುರಂತಕ್ಕೆ ಇಂದಿಗೆ 2 ವರ್ಷಗಳು ಪೂರ್ಣಗೊಂಡಿವೆ. ದುಃಖದ ನಡುವೆಯೂ ಬದುಕನ್ನು ಮರು ಕಟ್ಟಿಕೊಳ್ಳುವ ಆಶಾಕಿರಣ ನಿಧಾನವಾಗಿ ಮೂಡುತ್ತಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 76 ಅಂಕಗಳ ಏರಿಕೆಯೊಂದಿಗೆ 77,727ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 27 ಅಂಕ ಏರಿಕೆಯ ನಂತರ 24,276ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 13 ಪೈಸೆ ಏರಿಕೆಯೊಂದಿಗೆ 95.63 ರೂಪಾಯಿ ಇಷ್ಟಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ 100 ಮೀಟರ್ T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗನಕತ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ ಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಮಿಲನ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತು ನಮ್ಮೆಲ್ಲರಿಗೂ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಭಾರತೀಯ ಸಂಗೀತ ಲೋಕದ ಸ್ವರಮಾಂತ್ರಿಕ ಕೋಟ್ಯಂತರ ಹೃದಯಗಳನ್ನು ತಮ್ಮ ಗಾಯನದ ಮೂಲಕ ಗೆದ್ದಿರುವಂತಹ ಗಾಯಕ ಸೋನು ನಿಗಮ್ ಅವರ ಜನ್ಮದಿನ ಇವತ್ತು. 1973 ಜುಲೈ 30 ಜನಿಸಿದಂತಹ ಸೋನು ನಿಗಮ್ ಅವರು ತಮ್ಮ 4ನೇ ವಯಸ್ಸಿನಲ್ಲೇ ತಂದೆಯ ಜೊತೆ ಸೇರಿ ಸ್ಟೇಜ್ ಏರಿ ಮೊಹಮ್ಮದ್ ರಫಿ ಅವರ ಹಾಡುಗಳನ್ನು ಹಾಡೋಕೆ ಶುರು ಮಾಡಿದರು.

ಆ ದಿನ ಶುರುವಾದ ಅವರ ಈ ನಾದಮಯ ಪಯಣ ಸರೆಗಮಪ ಶೋ ಮೂಲಕ ಇಡೀ ದೇಶಕ್ಕೆ ಹರಡಿತು. ಹಲವು ಭಾಷೆಗಳಲ್ಲಿ 4,000 ಹೆಚ್ಚು ಹಾಡುಗಳನ್ನು ಹಾಡಿ ಇವತ್ತು ಪದ್ಮಶ್ರೀ ಪುರಸ್ಕಾರ ಪಡೆದಿರುವಂತಹ ಈ ಅದ್ಭುತ ಗಾಯಕನಿಗೆ ನಮ್ಮ ವಿವಿಧ ಭಾರತೀಯ ಕಡೆಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಈಗ ಮೊದಲಿಗೆ ಅವರದ್ದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನು ಕೇಳೋಣ, ಬನ್ನಿ.

ಆತ್ಮೀಯ ಕೇಳುಗರೆ, ಸೋನು ನಿಗಮ್ ಅವರು ಉತ್ತರ ಭಾರತದಿಂದ ಬಂದವರಾಗಿದ್ದರೂ ಸಹ ನಮ್ಮ ಕನ್ನಡ ನಾಡು ಮತ್ತು ನುಡಿಯ ಜೊತೆ ಅವರಿಗಿರೋ ಬಾಂಧವ್ಯ ನಿಜಕ್ಕೂ ರೋಮಾಂಚನಕಾರಿ. 1996 ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಜೀವನದಿ ಚಿತ್ರದ ಎಲ್ಲೋ ಯಾರೋ ಹೇಗೋ ಹಾಡಿನ ಮೂಲಕವಾಗಿ ಸೋನು ನಿಗಮ್ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು. ಅಲ್ಲಿಂದ ಶುರುವಾದಂತಹ ಇವರ ಕನ್ನಡದ ಜರ್ನಿ ಸುಮಾರು 900ಕ್ಕೂ ಹೆಚ್ಚು ಅದ್ಭುತ ಹಾಡುಗಳನ್ನು ದಾಟಿ ಮುನ್ನುಗ್ಗುತ್ತಿದೆ. ಕನ್ನಡ ಭಾಷೆ ತಮಗೆ ಮಾತೃಭಾಷೆ ಅಲ್ಲದಿದ್ದರೂ ಸಹ ಪ್ರತಿಯೊಂದು ಸಾಲನ್ನು ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಹಾಡುವಂತಹ ಇವರ ಡೆಡಿಕೇಶನ್ ಇದೆಯಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್. ಅದಕ್ಕೆ ಅಲ್ವೇ ಕನ್ನಡಿಗರು ಇವರನ್ನು ತಮ್ಮದೇ ಮನೆಯ ಮಗ ಅಂತ ಸ್ವೀಕರಿಸಿರೋದು. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಇನ್ನೊಂದು ಗೀತೆಯನ್ನು ಕೇಳಿ, ಎಲ್ಲೆಲ್ಲೂ ಹಬ್ಬ ಹಬ್ಬ.

ಆತ್ಮೀಯ ಕೆಳಗರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮುಂಗಾರು ಮಳೆ ಚಿತ್ರದ ಸಾಂಗ್ಸ್ ಸೃಷ್ಟಿಸಿದಂತಹ ಟ್ರೆಂಡ್ನ ನಾವ್ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮನೋಮೂರ್ತಿ ಅವರ ಮ್ಯೂಸಿಕ್ ಹಾಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ ಬಂದಂತಹ ಅನಿಸುತ್ತಿದೆ, ಯಾಕೋ ಇಂದು ಹಾಡಿಗೆ ಸೋನು ನಿಗಮ್ ಕೊಟ್ಟಂತಹ ಧ್ವನಿ ಇದೆಯಲ್ಲ, ಅದೊಂದೇ ಸಾಂಗ್ ಇಡೀ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿಯ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಆಮೇಲೆ ಬಂದಂತಹ ಮಿಲನ ಚಿತ್ರದ ನಿನ್ನಿಂದಲೇ ಹುಡುಗಾಟದ ಏನೋ ಒಂಥರ ಚಿತ್ರದ ಗೀತೆಗಳು, ಮತ್ತು ಪರಮಾತ್ಮ ಚಿತ್ರದ ಶೀರ್ಷಿಕೆ ಗೀತೆ, ಹೀಗೆ ಸಾಲು ಸಾಲು ಹಿಟ್ ಗೀತೆಗಳನ್ನು ಸೋನು ನಿಗಮ್ ಕೊಡ್ತಾ ಬಂದರು. ಇಂದಿಗೂ ನಮ್ಮ ರೇಡಿಯೋದಲ್ಲಿ ಸೋನು ನಿಗಮ್ ಅವರ ಒಂದು ಮೆಲೋಡಿ ಸಾಂಗ್ ಪ್ಲೇ ಆಗಿಲ್ಲ ಅಂದರೆ ಕನ್ನಡಿಗರ ದಿನವೇ ಪೂರ್ತಿಯಾಗಲ್ಲ ಅನಿಸುತ್ತೆ. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಕೇಳಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆತ್ಮೀಯ ಕೇಳುಗರೆ, ಗಮನಿಸಬೇಕಾದಂತಹ ಮುಖ್ಯ ವಿಷಯ ಏನಪ್ಪ ಅಂದರೆ, ಅನ್ಯ ಭಾಷಿಕ ಗಾಯಕರು ಕನ್ನಡದಲ್ಲಿ ಹಾಡುವಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ ಅಲ್ವಾ? ಆದರೆ ಸೋನು ನಿಗಮ್ ಅವರ ವಿಷಯದಲ್ಲಿ ಹಾಗಲ್ಲ. ಕನ್ನಡದ ಳ, ಣ, ರ ಅಕ್ಷರಗಳನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ಉಚ್ಚರಿಸೋದಕ್ಕೆ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾರಂತೆ. ಕೇವಲ ಇಂಡಿಯಾದಲ್ಲಿ ಮಾತ್ರವಲ್ಲ, ಲಂಡನ್, ಅಮೇರಿಕಾ, ದುಬೈ ಅಂತ ವಿಶ್ವದ ಯಾವುದೇ ಮೂಲೆಯಲ್ಲಿ ಬೃಹತ್ ಲೈವ್ ಕನ್ಸರ್ಟ್ಗಳು ನಡೆದರೂ ಸಹ ಅಲ್ಲಿ ಕನ್ನಡಿಗರನ್ನು ಕಂಡ ತಕ್ಷಣ ಸೋನು ನಿಗಮ್ ಅವರು ಅನಿಸುತ್ತಿದೆ ಯಾಕೋ ಇಂದೋ ಅನ್ನುವಂತಹ ಗೀತೆಯನ್ನು ಹಾಡ್ತಾರಂತೆ. ಹಾಗೆ ವಿದೇಶದ ವೇದಿಕೆಗಳಲ್ಲೂ ಕನ್ನಡದ ಹಾಡುಗಳನ್ನು ಹಾಡಿ ಕನ್ನಡಿಗರ ಮನಗೆಲ್ಲೋ ಈ ನೈಜ ಕಲಾವಿದನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಈಗ ಕೇಳಿ ಕೃಷ್ಣ ಚಿತ್ರದ ಗೀತೆಯನ್ನು. ಕೃಷ್ಣ, ಸೋನು ನಿಗಮ್ ಹಾಗೆ ನಂದಿತಾ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಸೋನು ನಿಗಮ್ ಅವರು ಬೆಂಗಳೂರನ್ನ ತಮ್ಮ ಸೆಕೆಂಡ್ ಹೋಮ್ ಅಂತ ಪ್ರೀತಿಯಿಂದ ಕರೀತಾರೆ. ಕನ್ನಡದ ಹಾಡುಗಳು ನನಗೆ ಪಾಸಿಟಿವ್ ಎನರ್ಜಿ ನೀಡುತ್ತವೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಕನ್ನಡಿಗರು ಕೂಡ ಇವರನ್ನ ಪರಭಾಷಿಕ ಗಾಯಕ ಅನ್ನದೇ ಕನ್ನಡದ ದತ್ತುಪುತ್ರ ಅಂತಲೇ ಒಪ್ಕೊಂಡಿದ್ದಾರೆ. ಇಂತಹ ಅದ್ಭುತ ಗಾಯಕನಿಗೆ ನಮ್ಮ ಕಡೆಯಿಂದ ಹಾಗೂ ಕೋಟ್ಯಂತರ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಮಧುರ ಧ್ವನಿ ನಮ್ಮನ್ನ ಹೀಗೆ ಸದಾ ರಂಜಿಸ್ತಿರ್ಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ. ನಮ್ಮ ಕೇಳುಗರು ಸಹ ಇವತ್ತು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೋನು ನಿಗಮ್ ಅವರ ಜನ್ಮದಿನದ ಕುರಿತಾಗಿ ನಮಗೆ ಸೋನು ನಿಗಮ್ ಅವರ ಕಂಠದಲ್ಲಿ ಮೂಡಿಬರುವಂತಹ ಗೀತೆಗಳು ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸ್ಕೊಡ್ತಿದ್ದಾರೆ ನಮ್ಮ ಕೇಳುಗರು. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ತಮ್ಮ ಸಂದೇಶಗಳಲ್ಲಿ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲ ಸಂದೇಶಗಳಿಗೆ. ಈಗ ಕೇಳಿ ಜಾಕಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2022-23 ಹಾಗೂ 2024 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಕ್ರಮವಾಗಿ ಸಾಹಿತಿಗಳಾದ ಎಸ್ಜಿ ಸಿದ್ದರಾಮಯ್ಯ, ಮುಡ್ನಾಕೂಡು ಚಿನ್ನಸ್ವಾಮಿ ಹಾಗೂ ಪತ್ರಕರ್ತ ಸರ್ಜು ಕಾಟ್ಕರ್ ಆಯ್ಕೆಯಾಗಿದ್ದಾರೆ. ವಿಜಯಪುರ ವಿಮಾನ ನಿಲ್ದಾಣದ ಪರಿಸರ ಸಂಬಂಧಿ ಕಾನೂನು ತೊಡಕುಗಳನ್ನು ತೆರವುಗೊಳಿಸಿ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಮಹತ್ವದ ತೀರ್ಪು ನೀಡಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅಂತಿಮ ಅನುಮತಿ ಹಾಗೂ ಕೇಂದ್ರ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಪರಿಶೀಲನೆ ಪೂರ್ಣಗೊಂಡಲ್ಲಿ ಮುಂಬರುವ 3 ತಿಂಗಳಲ್ಲಿ ವಿಜಯಪುರದಿಂದ ವಿಮಾನ ಹಾರಾಟ ಆರಂಭವಾಗಲಿದೆ ಎಂದಿದ್ದಾರೆ. ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು ಹಾಗೂ ಹವಾಮಾನ ವೈಪರೀತ್ಯಗಳಿಂದ ಸಂಭವಿಸುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಕಲಬುರಗಿ ಜಿಲ್ಲೆಯಾದ್ಯಂತ ಗ್ರಾಮವಾರು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಚಾಲನೆ ನೀಡಿದರು. ಉತ್ತರ ಕರ್ನಾಟಕದ ರೈತ ಜಾತ್ರೆ ಎಂದೇ ಪರಿಗಣಿತವಾದ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳ ಸೆಪ್ಟೆಂಬರ್ 25-28 4 ದಿನಗಳ ಕಾಲ ನಡೆಯಲಿದೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಎಂಬ ಧ್ಯೇಯ

0: ಯೊಂದಿಗೆ ಕೃಷಿ ಮೇಳ ಆಯೋಜಿತವಾಗಿದೆ ಎಂದು ಉಪಕುಲಪತಿ ಎನ್ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳದ ಅಧ್ಯಕ್ಷೆ ಡಾ ಮಂಜುಳಾ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ವಿವಿಧ ಸಮಿತಿಗಳನ್ನು ರಚಿಸಿ ಕೃಷಿ ಮೇಳ ಆಯೋಜನೆಯ ಹೊಣೆ ವಹಿಸಲಾಗಿದೆ ಎಂದರು. ಯಾವುದೇ ಅರ್ಹ ಮತದಾರರ ಹೆಸರು ಕರಡು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ತೀವ್ರ ಎಚ್ಚರ ವಹಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟರಿಗೆ ಮತದಾರರ ವಿವರ ನೀಡಲಿದ್ದಾರೆ. ಕರಡು ಮತದಾರರ ಪಟ್ಟಿಯಲ್ಲಿ ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಅಂತಿಮ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅವಕಾಶವಿದೆ. 2002 ಪಟ್ಟಿಯ ವಿವರ ಮ್ಯಾಪಿಂಗ್ ವೇಳೆ ನೀಡದ ಸುಮಾರು 29 ಲಕ್ಷ ಅರ್ಹ ಮತದಾರರ ಹೆಸರುಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಸೇರ್ಪಡೆಯಾಗಿವೆ ಎಂದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯ್ಕುಮಾರ್ ಗೋವಿಂದಣ್ಣವರ್ 99% ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ಪೋಲಿಂಗ್ ಸ್ಟೇಷನ್ ನಂಬರ್ 164 ಬೂತ್ ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದುವರೆಗೂ ನನ್ನ ಬೂತ್ ದಲ್ಲಿ ಒಟ್ಟಾರೆಯಾಗಿ 1067 ಜನ ಮತದಾರರು ಇರ್ತಾರೆ. ಅದರಲ್ಲಿ ನಾನು 841 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಿರ್ತೇನೆ. ಆ ಪೈಕಿ 833 ಜನರಿಂದ ವಾಪಸ್ಸು ಗಣತಿ ನಮೂನೆಯನ್ನು ಪಡೆದುಕೊಂಡು ಡಿಜಿಟೈಸೇಷನ್ ಮಾಡಿರ್ತೇನೆ. 8 ಜನ ಇನ್ನು ಕೊಡೋದು ಬಾಕಿ ಇರ್ತದೆ. ಒಟ್ಟಾರೆಯಾಗಿ ಇನ್ನುಳಿದಂತೆ 226 ಜನ ಇಎಸ್ಟಿ ಲಿಸ್ಟ್ ಅಲ್ಲಿ ನಾವು
0: ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಶೈಲ್ ಅವರು ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ಯಾರಾ ಶಾಟ್ಪಟ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದು ವಿಶೇಷ ಕೃತಕ ಕಾಲು ಅಳವಡಿಸಿಕೊಳ್ಳಲು 4 ಲಕ್ಷ ರೂಪಾಯಿ ವೈಯಕ್ತಿಕ ಧನ ಸಹಾಯವನ್ನು ಮಾಜಿ ಸಚಿವ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಕುರುವಿನಕೊಪ್ಪದ ಪ್ಯಾರಾಶೂಟರ್ ರಾಕೇಶ್ ನಿಡುಗುಂದಿ ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ 7 ರಿಂದ 16 ನಡೆಯಲಿರುವ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯ ಕೋಚ್ ರವಿಚಂದ್ರ ಬಾಲೆಹೊಸೂರ್ ಅವರ ಬಳಿ ತರಬೇತಿ ಆರಂಭಿಸಿದ ರಾಕೇಶ್ ಪ್ರಸ್ತುತ ಹೊಸದಿಲ್ಲಿಯ ಡಾ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಜೆಪಿ ನೌಟಿಯಾಲ್ ಹಾಗೂ ಜೀವನ್ ರೈ ಮಾರ್ಗದರ್ಶನದಲ್ಲಿ ಒಲಿಂಪಿಕ್ಸ್ಗಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಅಘನಾಶಿನಿ ಕಣಿವೆ ಅಪ್ಪೇಮಿಡಿ ವೃಕ್ಷರಾಶಿ ಪ್ರದೇಶಕ್ಕೆ ಪಾರಂಪರಿಕ ಜೀವವೈವಿಧ್ಯ ತಾಣ ಮಾನ್ಯತೆ ನೀಡುವ ನಿರ್ಣಯವನ್ನು ರಾಜ್ಯ ಜೀವವೈವಿಧ್ಯ ಮಂಡಳಿ ಕೈಗೊಂಡಿದೆ ಎಂದು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವೃಕ್ಷಲಕ್ಷ ಆಂದೋಲನದ ನಿಯೋಗ ತಿಳಿಸಿದೆ. ಜೀವವೈವಿಧ್ಯ ಮಂಡಳಿ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಈ ಮಾಹಿತಿ ನೀಡಿದ್ದು, ನಿಯೋಗದ ನೇತೃತ್ವ ವಹಿಸಿದ್ದ ಅನಂತ್ ಹೆಗಡೆ ಅಶೀಸರ್ ಡಾ ಬಾಲಚಂದ್ರ ಹೆಗಡೆ ಸಾಯಿಮನೆ ಮಂಡಳಿಯ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮತ್ತು ನಾಳೆ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ 2 ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ.

ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ನೀವು ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ಪ್ರತಿ ಸಾಲಿ ನಾನು ಇದನ್ನು ಕೇಳ್ತಾನೆ ಇರ್ತೀನಿ, ಏನಪ್ಪ ಹೇಳ್ತಾ ಇರ್ತೀನಿ, ಏನಪ್ಪ ಅಂದರೆ ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅಂತ. ಹಾಗಾದರೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೇಗಿದೆ? 0802237370779 ಮತ್ತೊಮ್ಮೆ 0802237779 ಮತ್ತೊಂದು ಸಂಖ್ಯೆ 0802226397 ಮತ್ತೊಮ್ಮೆ 0802226397 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ಕೇಳಿ ಅಂತ ಹೇಳ್ತಾ ಈಗ ಮೊದಲಿಗೆ ಕೇಳೋಣ ಮಾಸ್ತಿಗುಡಿ ಚಿತ್ರದ ಗೀತೆಯನ್ನು. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ, ಸಾಧು ಕೋಕಿಲ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಸುಬ್ರಹ್ಮಣ್ಯ ಐತಾಳ ಅಂತ, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ. ಸರ್
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಸರ್ ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್?
0: ನಾನು ಆರಾಮಿದ್ದೀನಿ ಸರ್. ಬೆಳಗ್ಗೆ ಏನ್ ತಿಂಡಿ ತಿಂದ್ರಿ?
1: ಇವತ್ತು ಮನೆಯಲ್ಲಿ ದೋಸೆ ಸರ್, ದೋಸೆ ಮತ್ತೆ ಪಲ್ಯ ಸರ್.
0: ದೋಸೆ ಪಲ್ಯ,
1: ಹೌದು ಸರ್. ಮಳೆ ಸರ್, ಸಿಕ್ಕಾಪಟ್ಟೆ ಮಳೆ ಸರ್. ನಮ್ಮ ಊರಲ್ಲಿ
0: ತುಂಬಾ ಮಳೆ ಬರ್ತಿದ್ಯಾ?
1: ಹೌದು ಹೌದು ಸರ್, ಹೌದು ಸರ್.
0: ಸರ್ ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ಚಲಿಸುವ ಮೋಡಗಳು ಚಿತ್ರದಿಂದ ಜೇನಿನ ಮಳೆಯೋ ಹಾಲಿನ ಮಳೆಯೋ ಎನ್ನುವಂತ ಒಂದು ಗೀತೆ ಬೇಕಾಗಿದೆ ಸರ್.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ಧನ್ಯವಾದ ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ಮಯೂರ್ಕೋಟಿ ಜನಪುರ ಭದ್ರಾವತಿಯಿಂದ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಆರಾಮಾಗಿದ್ದೀನಿ ಸರ್. ನೀವು ಆರಾಮಾ ಸರ್?
0: ಹಾ ಸರ್, ಆರಾಮಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ಸರ್, ನಮ್ದು ಮಯೂರ್ ಫ್ಯಾಷನ್ ಅಂತ ಲೇಡೀಸ್ ಅಂತ ಟೈಲರಿಂಗ್ ಮಾಡ್ತೀವಿ. ನಿಮ್ಮೆಲ್ಲ ಫಂಕ್ಷನ್ ಪ್ರೋಗ್ರಾಮ್ಗಳೆಲ್ಲ ನಾನು ತುಂಬಾ ಕೇಳ್ತಾ ಇರ್ತೀವಿ ಸರ್, ಕೆಲಸ ಮಾಡ್ತಾ ಮಾಡ್ತಾ.
0: ತುಂಬ ಹೃದಯದ ಧನ್ಯವಾದ ಸರ್ ನಿಮ್ಗೆ.
1: ಥ್ಯಾಂಕ್ ಯು
0: ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ನಾನೊಂದು ಆಫ್ರಿಕಾದಲ್ಲಿ ಶೀಲಾದಲ್ಲಿ ಟೈಟಲ್ ಸಾಂಗ್ ಇದೆ ನೋಡಿ ಸರ್,
0: ಶೀಲಾ ಓಮೈ ಶೀಲಾ. ಹಾ ಹಾ ಹಾ, ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಗೀತೆಯನ್ನ ಕೆ ಜೆ ಜಯಸುದಾಸ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಬಾಪಿ ಲಹರಿ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ನಾಗರತ್ನ ಸರ್.
0: ಮೇಡಮ್ ನಮಸ್ಕಾರ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
0: ನಾನು ಆರಾಮಿದ್ದೀನಿ. ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ?
1: ತರಕಾರಿ ಸಾಂಬಾರು.
0: ತರಕಾರಿ ಸಾಂಬಾರ್ ಮಾಡಿದ್ರಾ? ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? ನನಗೆ ಈ ಕ್ಷಣ ಮಚನದ ಹೂವು ಚಿತ್ರದಿಂದ ಓ ಗುಣವಂತ ಓ ಗುಣವಂತ ಆಡ್ಬೇಕು.
0: ಓ ಗುಣವಂತ, ಎಸ್ ಜಾನಕಿ ಅವ್ರು ಹಾಡಿರೋದಲ್ವಾ?
1: ಹೌದು ಸರ್, ಚೆನ್ನಾಗಿದೆ ತುಂಬಾ.
0: ಖಂಡಿತ,
1: ಇದು ನನ್ನ ಸ್ನೇಹಿತೆಯರಿಗೆಲ್ಲ ನಾನು ಡೆಡಿಕೇಟ್ ಮಾಡ್ತಿದ್ದೀನಿ. ಮಮತಾ, ಪುಷ್ಪಾ, ಚಂದ್ರಕಲಾ, ಅನುಷಾ, ರಕ್ಷಿತಾ, ರಮ್ಯಾ ಎಲ್ಲರಿಗೂ ಮಾಡ್ತಿದ್ದೀನಿ
0: ಸ್ನೇಹ ದಿನದ ವಿಶೇಷವಾಗಿ.
1: ಹೌದು ಸರ್.
0: ಖಂಡಿತ ಮೇಡಮ್,
1: ಥ್ಯಾಂಕ್ ಯು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಆದ್ಮೇಲೆ ಕೇಳಿದ್ರೆ ಈಗ ಕೇಳಿ ಮಸಣದ ಹೂವು ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೇಳುಗರೇ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಈ ಪ್ರಧಾನ ತಾಲೂಕು ಸಿರಿಬಡಿಗೆ ಗ್ರಾಮದಿಂದ ರೀ. ಮಲ್ಲಪ್ಪ ಕುರಿ ಅಂತ ಹೇಳ್ರಿ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಆರಾಮದೀವಿ ಸರ್. ಕೇಳಕ್ಕೆ ಮಾಡ್ತೀನಿ, ಅರಿವಿ ಹೋಗ್ತೀನಿ ಸರ್. ಅದ ವಿಷ್ಣು ರುದ್ರನಾಗ ಪಿಕ್ಚರ್ ರೀ, ಅದ ರೆಕಾರ್ಡ್ ಜಾಸ್ತಿ ಆಗಿಲ್ರಿ ಸರ್. ಬಹಳ ಪ್ರಯತ್ನ ಪಟ್ಟಿನ್ರಿ ಹಚ್ಚಕಂತ ಹೇಳ್ರಿ. ಬಹಳ ಸುಂದರ ಇಡ ಕೇಳ್ತೀನಿ ಸರ್ ನಾನು.
0: ಹೌದಾ, ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ?
1: ಅವಾಗ ಇವ್ರಿ ಬಸಪ್ಪ ಮಾದರ ಕುಪೇಂದ್ರ ರಾವ್ ಅಂತ ವಾರ್ತಾ ಹೇಳ್ತಿದ್ರಲ್ರಿ. 75-76 ಕೇಳ್ತೀನಿ ಸರ್. ನನಗೆ ಈಗ 67 ವಯಸ್ಸು ರೀ. ಅವಾಗಲಿಂದ ರೀ ಕೇಳ್ತೀನಿ ಸರ್.
0: ತುಂಬಾ ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ.
1: ಹ್ಞೂ ಸರ್, ನಮಸ್ಕಾರ ರೀ. ಅರ್ಬುದ್ರನಾಗ ವಿಷ್ಣುವರ್ಧನ ಸ್ವಂತ ಹಾಡೇನಲ್ರಿ, ಅದನ್ನ ಹಾಕ್ರಿ.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ, ನಮಸ್ತೆ. ಈಗ ಕೇಳಿ ರುದ್ರನಾಗ ಚಿತ್ರದ ಗೀತೆಯನ್ನ ವಿಷ್ಣುವರ್ಧನ್ ಹಾಗೆ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ, ಎಂ ರಂಗರಾವ್ ಅವರ

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಉನ್ನೂರಲ್ಲಿ ಸರ್, ಹನುಮಂತಾಪುರ ಜಗಳೂರು ತಾಲೂಕ್ ದಾವಣಗೆರೆ ಜಿಲ್ಲೆಯಿಂದ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ ಸರ್, ತಾವೇಗಿದ್ದೀರಿ ಸರ್?
0: ನಾನು ಆರಾಮಿದ್ದೀನಿ ಸರ್. ಬೆಳಗ್ಗೆ ಏನ್ ತಿಂಡಿ ಮಾಡಿದ್ರಿ?

0: ಸರ್ ಬೆಳಿಗ್ಗೆ ಪಲಾವ್ ಮಾಡಿದ್ರು ಸರ್ ಮನೆಯಲ್ಲಿ. ಪಲಾವ್ ತಿಂದಿದ್ದೀನಿ ಸರ್.
1: ಪಲಾವ್ ತಿಂದ್ರ? ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
0: ನನಗೆ ಧರ್ಮಸೇರೆ ಚಿತ್ರದಿಂದ ಮೂಕಾಕಿ ಆಡುತ್ತಿದೆ ಅಂತ ಒಂದು ಹಾಡಿದೆ ಸರ್, ಆ ಹಾಡಬೇಕಾಯ್ತು.
1: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಧನ್ಯವಾದ ಸರ್. ಧನ್ಯವಾದ.
1: ಧನ್ಯವಾದಗಳು. ಈಗ ಕೇಳಿ ಧರ್ಮಸೆರೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಜಾನಕಿ ಅವರ ಧ್ವನಿಯಲ್ಲಿ ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೆಳಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೆಳಗರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ ಬನ್ನಿ ಅವರನ್ನ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಮದ್ನಕ್ಕನಿಂದ ಸಮಹದೇವ.
0: ನಮಸ್ತೆ ಮೇಡಮ್, ಹೇಗಿದ್ದೀರಿ? ಏನ್ ತಿಂಡಿ ಮಾಡಿದ್ರಿ ಬೆಳಗ್ಗೆ? ಪಲಾವ್ ಮಾಡಿದ್ರ ನೀವು? ಹಾ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಧರಣಿ ಮಂಡಳಿ ಮಧ್ಯದೊಳಗೆ ಓ ಗೆಳತಿ ಎಂಬ ಹಾಡೈತ್ ನೋಡು ಸರ್.
0: ಹಾ ಹಾ, ಆ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತ? ಖಂಡಿತ ಮೇಡಮ್, ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಕೇಳಿ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆದಿತ್ಯ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆತ್ಮೀಯ ಕೆಳಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಕೆಳಗರೊಬ್ಬರು ಕರೆ ಮಾಡಿದ್ದಾರೆ, ಬನ್ನಿ ಅವರನ್ನ ಮಾತಾಡಿಸೋಣ. ಹಲೋ,
1: ನಮಸ್ಕಾರ ವರುಣ್ ಅವರ.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ಜಾಲಹಳ್ಳಿಯಿಂದ ಸುರೇಶ್ ಮಾತಾಡ್ತೀನಿ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
0: ನಾನು ಆರಾಮಿದ್ದೀನಿ ಸರ್. ಬೆಳಿಗ್ಗೆ ಏನು ತಿಂಡಿ ಮಾಡಿದ್ರಿ?
1: ವರುಣ್ ಅವ್ರ, ನಂದಾಲೆ ಊಟ ಆಯ್ತು.
0: ಊಟ ಹನ್ನೆರಡು ಐವತ್ತು ಆಯ್ತಲ್ವಾ?
1: ಊಟ ಟೈಮ್ ಅಲ್ಲ, ನಾನು ಕಂಪ್ನಿಲಿರೋದ್ರಿಂದ ಈಗ ಹನ್ನೆರಡು ಕಾಲಿಂದ ಹನ್ನೆರಡು ಮುಕ್ಕಾಲವರೆಗೂ ಊಟ ಟೈಮ್. ಊಟ ಟೈಮ್ ಅಲ್ಲಿ ನಾನು ಸಾಧ್ಯವಾಗಿ ಸಿಕ್ಕಿದ್ರೆ ನಿಮ್ ಜೊತೆ ಕರೆಯಲ್ಲಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ.
0: ಸಂತೋಷ ಸರ್. ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ನನಗೆ ಆಕ್ಚುಲಿ ನಿಮ್ ಕೇಳಿದ್ದೆ, ಸಾಧ್ಯವಾದ ಮಟ್ಟಿಗೆ ನಾನು ಆಡ್ನೆ ಮತ್ತೆ ಸೋತು ಗೆದ್ದವಳಲ್ಲಿ ಗೆದ್ದವಳು ಅಂತ ಇದೆ, ಅದರಲ್ಲಿ ಕೆಂಪು ಗುಲಾಬಿಯ ಚಂದುಟಿ ಚೆಲುವೆ ಯಶಂಕಿ ಅವರು ಆಡಿದ್ದ ಹಾಡನ್ನೇ ಹಾಕ್ಬಿಡಿದೆ.
0: ಸರ್, ಯಾವ ಗೀತೆ, ಯಾವ ಚಿತ್ರದ್ದು?
1: ಸೋತು ಗೆದ್ದವಳು.
0: ಸೋತು ಗೆದ್ದವರ?
1: ಅದರಲ್ಲಿ ಯಶಂಕಿ ಅವರು ಆಡಿರುವಂತ ಹಾಡು ಕೆಂಪು ಗುಲಾಬಿಯ ಚಂದುಟಿ ಚೆಲುವೆ ಅಂತೇಳಿ. ಅದು ಇಬ್ರು ಆಡಿದ್ದಾರೆ, ಪಿ ವಿ ಶ್ರೀನಿವಾಸ ಆಡಿದ್ದಾರೆ, ಯಶಂಕಿನೂ ಆಡಿದ್ದಾರೆ. ಚೆನ್ನೇ ಇರ್ಲಿ, ಯಾಕಂದ್ರೆ ನಾನು ಯಾವ್ದೋ ಬೇರೆ ಹಾಡು ಕೇಳಿದ್ದೆ. ಇಲ್ವಾ?
0: ಸರಿ, ಇಲ್ಲ, ಆ ಚಿತ್ರದ ಗೀತೆ ಇಲ್ಲ, ಬೇರೆ ಕೇಳಿ.
1: ಸರಿ, ಅದೇ ಹಾಕ್ಬಿಡಿ, ಅದು ಕರ್ಣಿ ಕುಟುಂಬದ ಕಣ್ಣು. ಆ ಚಿತ್ರದಲ್ಲಿ ಬಾರಮ್ಮ ಗುರು ಸೇವೆ ಮಾಡುವ, ಅದೇ ಹಾಕ್ಬಿಡಿ.
0: ಓಕೆ ಸರ್, ಧನ್ಯವಾದ ಕರೆ ಮಾಡಿದ.
1: ಆಯ್ತು,
0: ಈಗ ಕೇಳಿ ಕರುಣೆಯ ಕುಟುಂಬದ ಕಣ್ಣು ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಶಂಕರಾನಂದ ಯೋಗಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಹಲೋ.
1: ಹಲೋ, ರಾಯಚೂರಿಂದ ರಾಘವೇಂದ್ರ ಅಂತ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ತುಂಬಾ ಚೆನ್ನಾಗಿದ್ದೀವಿ, ನೀವು?
0: ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ಸಂಜೆ ಮಾತೃಚಿತ್ರದಿಂದ ಏನಾಗಲಿ ಮುಂದೆ ಸಾಗು ನೀನು ಅಂತ.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಧನ್ಯವಾದ. ಈಗ ಕೇಳಿ ಮುಸಂಜೆ ಮಾತು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ವಿ ಶ್ರೀಧರ್ ಅವರ ಸಂಗೀತ ಹಾಗೆ ಸಾಹಿತ್ಯವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸರು ಕೈಗೊಂಡ ಕ್ರಮ ಖಂಡಿಸಿ ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭಾ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿರುವ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆಯು ಇಂದು ಕೈಗೆತ್ತಿಕೊಳ್ಳಲಿದೆ. ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಮಧ್ಯಾಹ್ನ ಈ ವಿಧೇಯಕ ಮಂಡಿಸಲಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಿಯೋಜಿಸಲಾದ ಕ್ಷಿಪ್ರ ಕಾರ್ಯಪಡೆಯ ಮದ್ದುಗುಂಡುಗಳ ದಾಖಲೆಯನ್ನು ಸಂರಕ್ಷಿಸಿಡುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು IASV ತ್ರಿವೇಣಿಯ ಮಹಿಳಾ ನೌಕಾಪಡೆ ತಂಡದೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಮಹಿಳಾ ನೌಕಾಯಾನ ತಂಡದ ಯಶಸ್ವಿ ಸಾಹಸವು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ 80 ಲಕ್ಷ ಜನರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಕಳವಳ ವ್ಯಕ್ತಪಡಿಸಿದೆ. ನಿಜವಾದ ಮತದಾರರನ್ನು ರಕ್ಷಿಸುವಂತೆ ಒತ್ತಾಯಿಸಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಮತದಾರರಿಗೆ ಮಾಡಿದ ಅವಮಾನ ಎಂದು ಹೇಳಿದ್ದಾರೆ. ಭಾರತದ ಹಿರಿಯ ಬ್ಯಾಟರ್ ಅಜಿಂಕ್ಯ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ರಹಾನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲ ಮಾದರಿಗಳಿಗೆ ವಿದಾಯ ಹೇಳಲು ಇದೇ ಸೂಕ್ತ ಸಮಯ ಎಂದು ತಿಳಿಸಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವ ಸ್ಕ್ವಾಶ್ ಜೂನಿಯರ್ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷರ ತಂಡ ಲಗ್ಗೆಯಿಟ್ಟಿದೆ. ಈ ಮಧ್ಯೆ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕ ವಿರುದ್ಧ 1-2 ಅಂತರದಲ್ಲಿ ಸೋಲನುಭವಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: 92.9 FM.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ
5: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆತ್ಮೀಯ ಕೇಳುಗರೆ, ಇದು ಈಗ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ. ಈಗ ಮೊದಲಿಗೆ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಾಥ್ ಅವರು, ಮಾಗಡಿ ರೋಡಿಂದ. ಇಂದು ಪ್ರಸಾರವಾದಂತಹ ಹಾಡುಗಳೆಲ್ಲ ಮುತ್ತಿನ ಹನಿಯಂತೆ ಇದ್ವು ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶ ಕಳಿಸಿದ್ದಾರೆ. ಕಲಾಭಾರತಿ ಕಾರ್ಯಕ್ರಮ ಸ್ಪೆಷಲ್ ಇದೆ, ಯಾಕಂದರೆ ಇವತ್ತು ಸೋನು ನಿಗಮ ಅವರ ಬರ್ಡೇ, ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಹಲಸೂರು ರಾಜೇಶ್ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸೋನು ನಿಗಮ್ ಅವರ ಎಲ್ಲ ಕನ್ನಡ ಚಿತ್ರಗೀತೆಗಳ ಹಾಡುಗಳು ನಮಗೆ ತುಂಬ ಇಷ್ಟ ಅಂತ. ಇನ್ನು ಮೋನಿಕಾ ಹಾಸನ್ನಿಂದ, ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು NR ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸೋನು ನಿಗಮ್ ಅವರು ಒಬ್ಬ ಅದ್ಭುತ ಗಾಯಕರು, ಅವರ ವಿವಿಧ ಭಾರತಿ ಮೂಲಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕಲಾಭಾರತಿಯಲ್ಲಿ ಸೋನು ನಿಗಮ್ ಅವರ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಹುಬ್ಬಳ್ಳಿಯಿಂದ ಮೇಘಾ ಧ್ರುವ ಅವರ ಸಂದೇಶ ಬಂದಿದೆ. ಹಾಗೆ ಕಲಾಭಾರತಿ ಕಾರ್ಯಕ್ರಮ ಹಾಡುಗಳೆಲ್ಲ ಚೆನ್ನಾಗಿದ್ವು ಅಂತ JC ನಗರದಿಂದ ಅರುಣ್ ಮೈತ್ರಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಕುರಿತಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬೆಳಗಾವಿ ತಾಲೂಕು ಸುಳೆಬಾವಿ ಗ್ರಾಮದ ಶಿವಾನಂದ ಶಶಿಕಲಾ ಶ್ರವಣ್ ಅವರ ಸಂದೇಶ ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಸೋನು ನಿಗಮ್ ಅವರ ಎಲ್ಲ ಹಾಡುಗಳು ನಮಗೆ ಇಷ್ಟ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗೇಂದ್ರ ಗುಂಡಮ್ಮ ಅವರ ಸಂದೇಶ ಸಹ ಬಂದಿದೆ. ಅವರು ಚಳ್ಳಕೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಮಗೆ ಇವತ್ತು ಮೂಡಿ ಬಂದಂತಹ ಗೀತೆಗಳೆಲ್ಲವೂ ತುಂಬ ಚೆನ್ನಾಗಿತ್ತು, ಕರೆಯೊಂದು ಹಾಡು ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮಯೂರ ಕೋಟಿ ಜನ್ನಾಪುರ ಅವರ ಸಂದೇಶ ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಕಲಾವಾರ್ತಿ ಮತ್ತು ಕರೆಗೊಂದು ಹಾಡು ಕೇಳುಗರ ಹಾಡೇ ನಮಗೆ ತುಂಬ ಇಷ್ಟ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನು ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಇನ್ನು ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ, ಕಲಾಭಾರತಿ ಇರ್ಬೋದು, ಕರೆಗೊಂದು ಹಾಡು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿವೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಾಗರತ್ನ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಬರ್ತ್ಡೇ ಕುರಿತಾದ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ. ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ. ಇನ್ನೂ ನೆಲಮಂಗಲ ತಾಲೂಕಿನಿಂದ ಚೈತ್ರ ಡಿಎಂ ಅವರ ಸಂದೇಶ ಬಂದಿದೆ, ಕಲಾವಾರ್ತಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ. ಹಾಗೆಯೇ ವೀಣಾ ಅವರು ನ್ಯಾಮತಿಯಿಂದ, ಅವರ ಸಂದೇಶ ಸಹ ಬಂದಿದೆ, ಸೋನು ನಿಗಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಅವರ ಸಂದೇಶ ಬಂದಿದೆ, ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದವು, ಕರೆಗೊಂದು ಹಾಡಿರ್ಬೋದು, ಪ್ರತಿಯೊಂದು ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದ. ಈಗ ಕೇಳಿ ಮನಸಾರ ಚಿತ್ರದ ಗೀತೆಯನ್ನು, ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ. ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸರು ಕೈಗೊಂಡ ಕ್ರಮ ಖಂಡಿಸಿ ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಂಡಾಗ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ದಿಲೀಪ್ ಗಾವಿತ್ ಹಾಗೂ ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿ ಸದನದ ಪರವಾಗಿ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಅವರ ತರಬೇತುದಾರರಿಗೆ ಅಭಿನಂದನೆ ಸಲ್ಲಿಸಿ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಿರುವುದಕ್ಕೆ ಶುಭ ಹಾರೈಸಿದರು. ಬಳಿಕ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸಲು ಸಭಾಧ್ಯಕ್ಷರು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದಿತ್ತೆನ್ನಲಾದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಲಾರಂಭಿಸಿದರು. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಹೇಳಿಕೆ ನೀಡಬೇಕೆಂದು ಪ್ರತಿಪಕ್ಷ ಸಂಸದರು ಆಗ್ರಹಿಸಿದರು. ಈ ವೇಳೆ ಪ್ರಶ್ನೋತ್ತರ ಅವಧಿಯು ಸದಸ್ಯರ ಹಕ್ಕಾಗಿದ್ದು ಅದು ಸದನದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಓಂ ಬಿರ್ಲಾ ಹೇಳಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದನದ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸದನದಲ್ಲಿಯೂ ಹಾಗೂ ವಿವಿಧ ಪಕ್ಷಗಳ ನಾಯಕರ ಸಭೆಯಲ್ಲಿಯೂ ಎಲ್ಲಾ ಸದಸ್ಯರಿಗೆ ಮನವಿ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. ಸದನದ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸತ್ತಿನ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ

0: ಲೋಕಸಭಾಧ್ಯಕ್ಷರು ಸದನದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆಯು ಇಂದು ಕೈಗೆತ್ತಿಕೊಳ್ಳಲಿದೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಮಧ್ಯಾಹ್ನ ಈ ವಿಧೇಯಕವನ್ನು ಮಂಡಿಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸುವ ಕುರಿತು ಡಾ ಜಿತೇಂದ್ರ ಸಿಂಗ್ ಅವರಿಂದ ಬಂದಿರುವ ಸೂಚನೆಯನ್ನು ಅಂಗೀಕರಿಸಿರುವುದಾಗಿ ಸಭಾಪತಿಯವರು ತಿಳಿಸಿದರು. ಸದಸ್ಯರು ತಿದ್ದುಪಡಿಗಳನ್ನು ಮಂಡಿಸಲು ಅನುಕೂಲವಾಗುವಂತೆ ವಿಧೇಯಕದ ಪ್ರತಿಯನ್ನು ಅವರಿಗೆ ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಈ ವಿಧೇಯಕವನ್ನು ನಿನ್ನೆ ಲೋಕಸಭೆ ಅಂಗೀಕರಿಸಿತ್ತು. ಈ ಶಾಸನವು ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ಪ್ರಕರಣಗಳ ಶೀಘ್ರ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ದಾಖಲಾದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಿಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಚಾರ್ಜ್ಶೀಟ್ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಎಂದು ಇದು ನಿಗದಿಪಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ IASV ತ್ರಿವೇಣಿಯ ಸಂಪೂರ್ಣ ಮಹಿಳಾ ನೌಕಾಯಾನ ತಂಡದೊಂದಿಗೆ ಸಂವಾದ ನಡೆಸಿ ಅವರ ಅಸಾಧಾರಣ ಸಾಧನೆ ಮತ್ತು ದೃಢ ಸಂಕಲ್ಪವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮಹಿಳಾ ನೌಕಾಯಾನ ತಂಡದ ಯಶಸ್ವಿ ಸಾಹಸವು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಈ ನೌಕಾಯಾನದ ಮೂಲಕ ತಂಡವು ಕೇವಲ ಸಮುದ್ರವನ್ನು ಗೆದ್ದಿಲ್ಲ, ಬದಲಿಗೆ ಸಂಕೀರ್ಣ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಮಹಿಳೆಯರ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದ ಹಳೆಯ ರೂಢಿಗತ ಕಲ್ಪನೆಗಳನ್ನು ಮುರಿದುಹಾಕಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ದೈಹಿಕ ಸಾಮರ್ಥ್ಯ, ಮಾನಸಿಕ ಶಕ್ತಿ ಮತ್ತು ನಾಯಕತ್ವವನ್ನು ಲಿಂಗದ ಆಧಾರದ ಮೇಲೆ ನಿರ್ಧರಿಸಲಾಗುವುದಿಲ್ಲ ಎಂಬುದು ಈ ನೌಕಾಯಾನ ಸಾಹಸವು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಈ ತಂಡದ ಸಾಧನೆಯು ದೇಶದ ಪ್ರತಿಯೊಂದು ಮಹಿಳೆಗೂ ಸ್ಫೂರ್ತಿಯಾಗಿದೆ. ಅವರ ಈ ಯಶಸ್ಸು ಯುವತಿಯರಿಗೆ ದೊಡ್ಡ ಕನಸು ಕಾಣಲು, ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಚುನಾವಣಾ ಆಯೋಗದ ಪ್ರಕಾರ ಬೆಳಿಗ್ಗೆ 11 ಗಂಟೆಯವರೆಗೆ ಬಿಹಾರದ ಪಾಟ್ನಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ 11.50 ಮತದಾನ ದಾಖಲಾಗಿದೆ. ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಶೇಕಡ 14.27 ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಶೇಕಡ 32.53 ಮತದಾನವಾಗಿದೆ. ಸಂಜೆ 6 ಗಂಟೆಯವರೆಗೆ ಮತದಾನ ಮುಂದುವರಿಯಲಿದೆ. ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ದೇಶೀವಾಸಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು, ಶ್ರದ್ಧೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಧನಾತ್ಮಕ ಶಕ್ತಿ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಈ ನಡುವೆ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಈ ಪವಿತ್ರ ತಿಂಗಳು ಎಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಹಾಗೂ ಭಗವಂತನ ಕೃಪೆ ಎಲ್ಲರ ಮೇಲೆಯೂ ಸದಾ ಇರಲಿ ಎಂದು ಆಶಿಸುವುದಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ

ರಹಾನೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ರಹಾನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಮಾದರಿಗಳಿಗೆ ವಿದಾಯ ಹೇಳಲು ಇದೇ ಸೂಕ್ತ ಸಮಯ ಎಂದು ತಿಳಿಸಿದ್ದಾರೆ. 2023 ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾಗ ಅವರು ಭಾರತ ಪರ ಕೊನೆಯ ಬಾರಿ ಆಡಿದರು. ಏಕದಿನ ಕ್ರಿಕೆಟ್ನಲ್ಲಿ 2018 ಇಂಗ್ಲೆಂಡ್ ವಿರುದ್ಧದ ಪಂದ್ಯವೇ ಅವರ ಕೊನೆಯ ಪಂದ್ಯವಾಗಿತ್ತು. 38 ವರ್ಷದ ರಹಾನೆ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿಜೀವನದಲ್ಲಿ ಭಾರತದ ಪರ ಒಟ್ಟು 85 ಟೆಸ್ಟ್, 90 ಏಕದಿನ ಮತ್ತು T20 ಪಂದ್ಯಗಳನ್ನು 20 ಪಂದ್ಯಗಳನ್ನು ಆಡಿದ್ದಾರೆ. ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಯಣ 2013 ಆರಂಭವಾಗಿತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪುರುಷರ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮುರಳಿ ಶ್ರೀಶಂಕರ್ ಅವರಿಗೆ ಹಾಗೂ ಪುರುಷರ 100 ಮೀಟರ್ T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗವೀತ್ ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೋರ್ಸಿಂಗನಕತಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಸತತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದಿರುವುದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷ ತಂಡ ಲಗ್ಗೆಯಿಟ್ಟಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡವು ಇಂಗ್ಲೆಂಡ್ ವಿರುದ್ಧ 2-1 ಅಂತರದಿಂದ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿತು. ಜಪಾನ್ ವಿರುದ್ಧ ಗೆದ್ದು ಕೊನೆಯ 4ರ ಘಟ್ಟಕ್ಕೆ ಪ್ರವೇಶಿಸಿರುವ ಅಮೆರಿಕವನ್ನು ಅವರು ಮುಂದಿನ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಈ ಮಧ್ಯೆ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕದ ವಿರುದ್ಧ 1-2 ಅಂತರದಲ್ಲಿ ಸೋಲನ್ನನುಭವಿಸಿತು. ಇನ್ನೊಂದೆಡೆ ಫ್ರಾನ್ಸ್ನ ಪುರುಷರ ತಂಡವು 26 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಬರೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಗುರುವಾರ. ಗುರುವಾರದ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಮ್ಮ ನಾಡಿನ ಕುರಿತಾಗಿ, ನಮ್ಮ ಸಂಸ್ಕೃತಿಯ ಕುರಿತಾಗಿ, ಅಥವಾ ನಿಮ್ಮ ಸುತ್ತಮುತ್ತಲಿನ ವಿಶೇಷ ಸ್ಥಳಗಳ ಕುರಿತಾಗಿ ವಿಶಿಷ್ಟ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ನಮ್ಮ ದೂರವಾಣಿ ಸಂಖ್ಯೆ 0802237799. ಮತ್ತೊಂದು ಸಂಖ್ಯೆ 0802236392. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಊರಿನ ವಿಶೇಷತೆಯ ಕುರಿತಾಗಿ, ನಮ್ಮ ನಾಡಿನ ವಿಶೇಷತೆಯ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಿ. ಈಗ ಮೊದಲಿಗೆ ಕೇಳೋಣ ಸಂಜುವೆಟ್ಸ್ ಗೀತ ಚಿತ್ರದ ಗೀತೆಯನ್ನು. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ ನಮ್ಮ ನಾಡು ಕಾರ್ಯಕ್ರಮಕ್ಕೆ, ಯಾರು ಅಂತ ನೋಡಿ ಕೇಳಿ ಅವರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ
0: ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ, ನಿಮ್ಮ ಹೆಸರೇನು?
1: ನಾವು ಉತ್ತರ ಕನ್ನಡ ಜಿಲ್ಲೆ ಅಂತ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡ್ತೀವಿ. ನಾವು ಇರೋದು ಬೆಂಗಳೂರಲ್ಲೇ, ಮಮತಾ ಅಂತ ಯಲಹಂಕದಲ್ಲಿ ಇರ್ತೀನಿ.
0: ನಮಸ್ತೆ ಮೇಡಮ್.
1: ನಮ್ಮ ನೇಟಿವ್ ಪ್ಲೇಸ್ ಉತ್ತರ ಕನ್ನಡ ಜಿಲ್ಲೆ, ಹಾಗಾಗಿ ನಾವು ಜಿಲ್ಲೆ ಬಗ್ಗೆ ನಾವು ಮಾತಾಡ್ತೀವಿ ಸರ್.
0: ಖಂಡಿತ ಮೇಡಮ್, ಮಾತಾಡಿ, ಒಂದು ನಿಮಿಷದ ಕಾಲಾವಕಾಶ.
1: ಅದೇ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಪ್ರವಾಸಿ ತಾಣಗಳಿದೆ, ತುಂಬಾ ಬೀಚ್ಗಳಿದೆ, ಅಕ್ಷರಕೊಂಡ ಮತ್ತೆ ವಿಕೋ ಬೀಚ್, ಮತ್ತೆ ಅನೇಕ ಧಾರ್ಮಿಕ ಸ್ಥಳಗಳು, ಗೋಕರ್ಣ.

0: ಗುಂಜಿ, ಮುರುಡೇಶ್ವರ, ಅದೇ ಮತ್ತೆ ಜೋಗ್ ಫಾಲ್ಸ್ಗೆ ಸಂಬಂಧಪಟ್ಟ ನದಿಗಳಿದೆ, ಶರಾವತಿ ನದಿ. ಜೋಗ್ ಫಾಲ್ಸ್ಗೆ ಆಣೆಕಟ್ಟೆ, ಲಿಂಗನಮಕ್ಕಿ ಆಣೆಕಟ್ಟೆಯಲ್ಲಿ ಬಿಟ್ಟಿರುವ ನೀರೆಲ್ಲ ನಮ್ಮ ಶರಾವತಿ ನದಿಗೆ ಬರುತ್ತೆ. ಅನೇಕ ತುಂಬಾ ಸುಂದರವಾದ ಒಂದು ದೃಶ್ಯಗಳು ಸರ್. ಈ ಮಳೆಗಾಲದಲ್ಲಿ ತುಂಬಾ ಜನ ಅಲ್ಲಿ ಹೋಗಿ ಪ್ರವಾಸ ಮಾಡ್ಕೊಂಡು ಬರ್ತಾರೆ. ತುಂಬಾ ಮಳೆ ಬಂದಾಗಲೇ ಹೋಗ್ತಾರೆ, ಯಾಕಂದ್ರೆ ತುಂಬಾ ದೃಶ್ಯಗಳು, ಸೀನ್ಸ್ಗಳು, ತೆಂಗು, ಅಡಿಕೆ, ಏಲಕ್ಕಿ, ಮೆಣಸಿನಕಾಳು, ಈ ರೀತಿಯಾದ ಬೆಳೆಗಳನ್ನ ಬೆಳೀತಾರೆ. ಅನೇಕ ಸುಂದರವಾದ ವಾತಾವರಣ, ತಂಪಾದ ವಾತಾವರಣ, ಎಲ್ಲಾ ತರದ್ರಲ್ಲೂ ತುಂಬಾ ಅನ್ವಯ ಅಂದ್ರೆ ಎಲ್ಲರಿಗೂ ಅದು ತುಂಬಾ ಅನುಕೂಲವಾಗಿರುವಂತ ಸ್ಥಳ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಅದು ಕಾಶ್ಮೀರ ಕರ್ನಾಟಕ ಕಾಶ್ಮೀರ ಅಂತಾನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಾರವಾರಕ್ಕೆ ಕರೀತಾರೆ ಸರ್. ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ನಮ್ಮ ನಾಡು ಕಾರ್ಯಕ್ರಮದಲ್ಲಿ. ಧನ್ಯವಾದ ನಿಮಗೆ.
0: ಓಕೆ, ಥ್ಯಾಂಕ್ ಯು.
1: ಧನ್ಯವಾದ ಮೇಡಮ್. ಈಗ ಕೇಳಿ ಚಲ್ಲಾಟ ಚಿತ್ರದ ಗೀತೆಯನ್ನ ಮುರುಳಿ ಮೋಹನ್ ಹಾಗೆಯೇ ಶಮಿತಾ ಅವರ ಧ್ವನಿಯಲ್ಲಿ, ಗುರುಕಿರಣ್ ಅವರ ಸಾಹಿತ್ಯ ಹಾಗೆ ಸಂಗೀತ ಈ ಒಂದು ಗೀತೆಗಿದೆ.

0: ಆತ್ಮೀಯ ಕೇಳುಗರೆ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ ನಮ್ಮ ನಾಡಿನ ಕುರಿತಾಗಿ ಮಾತಾಡಲಿಕ್ಕೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನನ್ನ ಹೆಸರು ನಾಗರತ್ನ ಅಂತ, ಓಲ್ಡ್ ಮೆಡ್ರಾಸ್ ರೋಡ್ ಕೇರ್ ಫ್ರಮ್ ಮಿತ್ರ ಇರೋ ಕೊಡಗಿಯಲ್ಲಿಂದ ಮಾತಾಡ್ತಾ ಇದ್ದೀನಿ ಸರ್ ನಾನು.
0: ನಮಸ್ತೆ ಮೇಡಮ್, ಇವತ್ತು ಕಾರ್ಯಕ್ರಮ ಗೊತ್ತಲ್ವಾ ಏನು ಅಂತ?
1: ನಮ್ಮ ನಾಡು ಅಂತ ಸರ್.
0: ನಮ್ಮ ನಾಡು ಕಾರ್ಯಕ್ರಮ ಗೊತ್ತಲ್ವಾ?
1: ಹೌದು ಸರ್.
0: ಯಾವ ವಿಚಾರದ ಕುರಿತಾಗಿ ನೀವು ಮಾತಾಡ್ತೀರಿ?
1: ಸರ್, ಎಲ್ರು ಶೃಂಗೇರಿ ಹೊರನಾಡು ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ, ಬಟ್ ಯಾರ್ದು ಇವಾಗ ಗೊತ್ತಿರೋಂಥದ್ದು ಎಲ್ಲ ಶೃಂಗೇರಿ ಹೊರನಾಡು ಈ ಕಡೆ ಸೈಡ್ ಹೇಳ್ತಾರೆ, ಬಟ್ ನಾನು ನೋಡಿರೋಂಥದ್ದು ಇನ್ನು ಯಾರು ನೋಡಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ಸರ್. ಬಟ್ ನಾನು ಹೇಳ್ತಾ ಇದ್ದೀನಿ, ಗಾಣಗಾಪುರ ಅಂತ ಒಂದು ದತ್ತಾತ್ರೇಯ ದೇವಸ್ಥಾನ ಇದೆ ಸರ್, ತುಂಬಾ ನೋಡುವಂತ ಪ್ಲೇಸ್ ಅದು, ತುಂಬಾ ಸತ್ಯವಾದಂತ ದೇವಸ್ಥಾನ ಅದು.
0: ಎಲ್ಲಿ ಬರುತ್ತೆ ಅದು?
1: ಅದು ಗಾಣಗಾಪುರ, ಕರ್ನಾಟಕ ಬಾರ್ಡರ್ ಸರ್. ಅದು
0: ಯಾವ ಡಿಸ್ಟಿಕ್ ಬರುತ್ತೆ?
1: ಅದು ಇದು ಗುಲ್ಬರ್ಗಾ.
0: ಹೇಳಿ.
1: ಅಲ್ಲಿ ಸರ್, ಅಲ್ಲಿ ಒಂದು ದೇವಸ್ಥಾನ ಇದೆ ಗಾಣಗಾಪುರ ದತ್ತಾತ್ರೇಯ ಅಂದ್ರೆ, ಅಲ್ಲಿ ಒಂದು ಸಂಗಮ್ ಅಂತ ಒಂದು ನದಿ ಇದೆ, ಆ ನದಿಲಿ ಸ್ನಾನ ಮಾಡಿದಷ್ಟು ತುಂಬಾ ಪುಣ್ಯ ನಿಜವಾಗ್ಲೂ. ಅದು ಕಾಶಿಗೆ ಹೋಗುವಷ್ಟು ಒಂದು ಪ್ರಸಿದ್ಧವಾದಂತ ದೇವಸ್ಥಾನ ಇದೆ ಅಲ್ಲಿ. ಆ ಸ್ವಾಮಿ ಅವರು, ದತ್ತಾತ್ರೇಯ ಅವರು ನೆಲೆಸಿರೋಂತ ಒಂದು ಪ್ಲೇಸ್ ನಿಜಕ್ಕೂ. ಎಲ್ಲಾರು ನಮ್ಮ ನಾಡಲ್ಲಿ ಹೇಳ್ತಾರೆ ಇಲ್ಲಿ ಗುಲ್ಬರ್ಗ ಅದು ಇದು ಅಂತ ಹೇಳ್ತಾ ಇರ್ತಾರೆ ಮಂಜುನಾಥ, ಅದೆಲ್ಲ ನೋಡಿರೋ ಪ್ಲೇಸ್. ಬಟ್ ಇವತ್ತೊಂದು ವಿಶೇಷವಾದ ನಂಗೆ ಲೈನ್ ಸಿಕ್ಕಿರೋದು, ನಂಗೊಂದು ಪುಣ್ಯ ನಿಜಕ್ಕೂ ಹೇಳ್ಬೇಕಂದ್ರೆ, ಕರ್ನಾಟಕದಲ್ಲಿ ಹೋಗ್ಬೇಕು ಅಂದ್ರೆ ಗಾಣಗಾಪುರ ದೇವಸ್ಥಾನ ಹೋಗಿ ಬಂದಷ್ಟು ತುಂಬಾ ಮನ್ಸಿಗೆ ನೆಮ್ಮದಿ ಇದೆ. ಯಾಕಂದ್ರೆ ಇವಾಗ ನಮ್ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ ಅಲ್ಲಿ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಿಜವಾಗ್ಲೂ ಇವಾಗ ಎಷ್ಟೋ ನಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಆ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ರೆ ಸಾಕು, ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತಾ ಇದೆ. ನಾನು ಎಲ್ಲ ನಮ್ಮ ನಾಡು ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಸರ್, ಕರೆಗೊಂದು ಹಾಡು ಕೇಳ್ತಾ ಇರ್ತೀನಿ, ಆ ಹಳೆ ಹಾಡುಗಳು ಕೇಳ್ತಾರೆ ನಮ್ಮ ನಾಡು ನನ್ನ ಅಲ್ಲಿ. ಎಲ್ಲರೂ ಶೃಂಗೇರಿ ಹೊರನಾಡು ಈ ಆ ಕಡೆ ಸೈಡು ಮಂಗಳೂರು ಆ ದೃಷ್ಟಿಕದ ಹೇಳ್ತಾ ಇರ್ತಾರೆ, ಬಟ್ ಈ ಕರ್ನಾಟಕದಲ್ಲಿ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ನೋಡೋದೇ ಒಂದು ತುಂಬಾ ಪುಣ್ಯವಾದಂತ ಕ್ಷೇತ್ರ. ಇವತ್ತು ನನ್ನ ಕರ್ನಾಟಕದಲ್ಲಿ ಯಾರ್ಯಾರು ಕೇಳಿಸ್ಕೊಳ್ತಾ ಇದಾರೆ, ನಿಜಕ್ಕೂ ಆ ಕರ್ನಾಟಕದಲ್ಲಿ ಗಾಣಗಾಪುರ ದತ್ತಾತ್ರೇಯ ಆ ದೇವಸ್ಥಾನ ನೋಡ್ಕೊಂಡ್ ಬನ್ನಿ. ಅಲ್ಲಿ ಮಠ ಇದೆ, ಆ ಸ್ವಾಮಿಯವ್ರ ಮಠ ಇದೆ, ನದಿ ಇದೆ, ಮತ್ತೆ ದೊಡ್ಡ ದೇವಸ್ಥಾನ ಇದೆ, ಮತ್ತೆ ಕಾಡಲ್ಲೊಂದು ಕಲ್ಲಿನ ಲಿಂಗೇಶ್ವರ ಕಲ್ಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ನಿಜಕ್ಕೂ ಆ ದೇವಸ್ಥಾನ ನೋಡಿದಷ್ಟು ಪುಣ್ಯ ಅಂದ್ರೆ ನಿಜವಾಗ್ಲೂ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಸರ್. ಕರ್ನಾಟಕ ಜನದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಒಂದು ಸಾರಿ ಗಾಣಗಾಪುರಕ್ಕೆ ಹೋಗಿ ದರ್ಶನ ಕೊಟ್ಟು ಬಂದ್ರೆ ನಿಜವಾಗ್ಲೂ ಅವ್ರು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಈಗ ಹೇಳಕ್ ಇಷ್ಟಪಡ್ತೀನಿ ಸರ್.
0: ಧನ್ಯವಾದಗಳು ಮೇಡಮ್, ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್, ನಂಗೆ ಇವತ್ತು ಖುಷಿ ಆಯ್ತು. ನಿಜಕ್ಕೂ ಒಂದು ಗಾಣಗಾಪುರ ಯಾರಿಗೂ ಗೊತ್ತಿಲ್ಲ ಸರ್, ಅದು ಕಲ್ಬುರ್ಗಿ ಹತ್ರ ಬರುತ್ತೆ. ನಿಜವಾಗ್ಲು ಹೇಳ್ಬೇಕು ನಾನು ನಿಜವಾಗ್ಲು ಸರ್, ನಿಮ್ ರೇಡಿಯೋ ಸ್ಟೇಷನ್ ಅವರು ಎಲ್ರು ಒಂದ್ಸಾರಿ ಹೋಗಿ ಭೇಟಿ ಕೊಟ್ಟು ಬನ್ನಿ. ನಿಜವಾಗ್ಲು ದತ್ತಾತ್ರೇಯ ಯಾರ್ದಂತಾನೆ ಗೊತ್ತಿಲ್ಲ, ಮಂಜುನಾಥ ಈಶ್ವರ ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಈ ಗಾಣಗಾಪುರದಲ್ಲಿ ಆ ದತ್ತಾತ್ರೇಯ ದೇವಸ್ಥಾನ, ಆ ನದಿ ಇದೆ ಅಲ್ವಾ, ಅದು ಕಾಶಿಗೆ ಹೋಗದಷ್ಟು ಶ್ರಮ ಇದೆ. ಬಟ್ ನೀವ್ ಹೇಳ್ತಾ ಇದ್ದೀರಾ ಅದ್ರದ್ದು ಇನ್ನೂ ಒಂದ್ ದೇವಸ್ಥಾನನು ಇದೆ, ಅದ ಆಂಧ್ರದಲ್ಲಿ ಇದೆ, ನಮ್ಮ ನಾಡು ಅಂತ ಹೇಳ್ತಿದ್ರ ಕರ್ನಾಟಕದ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀರಾ, ಕರ್ನಾಟಕದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೀವು ಆಂಧ್ರ ಬಗ್ಗೆ ಅಂದ್ರೆ ಅಯ್ಯಪ್ಪನ ಹುಟ್ಟಿರೋ ಸ್ಥಳ ಆಂಧ್ರದಲ್ಲೂ ಇದೆ ಸರ್, ಅದು ಬಾರ್ಡರ್ ಅದು ಸರ್, ಆಂಧ್ರ ಬಾರ್ಡರ್ ಅದು. ಶ್ರೀಕಾಪುರದಲ್ಲಿರ ಅಯ್ಯಪ್ಪನ ಜನ್ಮಸ್ಥಳ ಇದು, ನೆಲೆಸಿರೋ ಸ್ಥಳ ಕರ್ನಾಟಕದಲ್ಲಿ ಇರೋದು.
0: ಧನ್ಯವಾದಗಳು ಮೇಡಮ್ ನಿಮ್ಮೆಲ್ಲ ಮಾಹಿತಿಗೆ. ಧನ್ಯವಾದಗಳು ಮೇಡಮ್. ಈಗ ಕೇಳಿ ಉಳಿದವರು ಕಂಡಂತೆ ಚಿತ್ರದ ಗೀತೆಯನ್ನ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ರಕ್ಷಿಶೆಟ್ಟಿ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಆತ್ಮೀಯ ಕೇಳುಗರೆ, ನಮ್ಮ ನಾಡು ಕಾರ್ಯಕ್ರಮದಲ್ಲಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಸರ್, ಮೋನಿಕಾ ಹಾಸನದಿಂದ.
0: ನಮಸ್ತೆ ಮೇಡಮ್, ಇವತ್ತು ಕಾರ್ಯಕ್ರಮ ಏನು ಅಂತ ಗೊತ್ತಲ್ವಾ ವಿಶೇಷ?
1: ಗೊತ್ತು ಸರ್.
0: ನಮ್ಮ ನಾಡು.
1: ನಮ್ಮ ನಾಡು
0: ಯಾವ್ದ್ರ ಕುರಿತಾಗಿ ಮಾತಾಡ್ತೀರಿ?
1: ಸರ್, ನಾನು ಲಾಸ್ಟ್ ವೀಕ್ ಪ್ರವಾಸ ಹೋಗಿದ್ದೆ ಗದಗ ಜಿಲ್ಲೆ. ಗದಗ ಅಂದ ತಕ್ಷಣನೇ ನಮ್ಗೆ ನೆನಪಾಗೋದು ಕವಿ ಕುಮಾರವ್ಯಾಸ ಅವರ ಜನ್ಮಸ್ಥಳ. ಬಹಳ ಸುಂದರವಾದ ಜಾಗ ಅಂತಾನೆ ಹೇಳ್ಬೋದು. ಅಲ್ಲಿ ಅವರು ಏನು ಗದುಗಿನ ವೀರನಾರಾಯಣ ದೇವಸ್ಥಾನ ಬಹಳ ಶಿಲ್ಪಕಲೆಯಿಂದ ಸ್ವಲ್ಪ ತುಂಬಾ ಚೆನ್ನಾಗಿದೆ. ಅಲ್ಲೇ ಒಂದು ಕಂಬದ ಕೆಳಗೆ ಅವ್ರು ಕೂತು ಗದುಗಿನ ಭಾರತ ರಚಿಸಿದ್ದು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಕೂಡ ಇನ್ನೊಂದು ತ್ರಿಕೋಟೇಶ್ವರ ದೇವಾಲಯ ಕೂಡ ಇದೆ. ಅದಕ್ಕೂ ತ್ರಿಮೂರ್ತಿಯರು ಇರುವಂತಹ ಸ್ಥಳ. ಬಹಳ ಅದು ಕಲ್ಯಾಣ ಚಾಲುಕ್ಯರು ಮತ್ತೆ ವೈಸಳರು ಇಬ್ರು ಸೇರಿ ನಿರ್ಮಿಸಿದ್ದು ಅಂತ ಅಲ್ಲಿ ಉಲ್ಲೇಖ ಇದೆ. ಹಾಗೆ ಮತ್ತೆ ನಮ್ಮ ವಿದ್ವಾನ್ ಪಂಚಾಕ್ಷಿ ಪುಟ್ಟರಾಜ ಗವಾಯಿಗಳ ಜನ್ಮಸ್ಥಳ ಕೂಡ, ಅವ್ರದ್ದು ಕೂಡ ಅಲ್ಲಿ ಮಠ ಇದೆ. ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಅವರಲ್ಲಿ ಸಂಗೀತಾಭ್ಯಾಸ ಮಾಡಿದ್ದಾರೆ, ಈಗಲೂ ಸಹ ಮಾಡ್ತಾ ಇದ್ದಾರೆ.

0: ಪ್ರತಿದಿನ ಅವರ ಏನು ಒಂದು ಸಮಾಧಿ ಬಳಿ ಪ್ರತಿದಿನ ಮಕ್ಕಳು ಸಂಗೀತ ಒಂದು ಸೇವೆ ಮಾಡೋದು ನೋಡೋದೇ ಒಂದು ಬಹಳ ಖುಷಿ ಅನ್ಸುತ್ತೆ. ಹಾಗೆ ಅದನ್ನ ನಾವಲ್ಲಿ ನೋಡ್ಕೊಂಡು ಮತ್ತೆ ಅಲ್ಲೇ ಪಕ್ಕ ಒಂದು ಲಕ್ಕುಂಡಿ ಅಂತ ಒಂದು ಗ್ರಾಮ ಬರುತ್ತೆ, ಅಲ್ಲಿ ಕೂಡ ಜೈನರ ಆಳ್ವಿಕೆಯಲ್ಲಿ ಸಾಕಷ್ಟು ಜೈನ ದೇವಾಲಯಗಳು, ತುಂಬಾನೇ ಸೊಗಸಾಗಿರುವಂತ ಜೈನ ದೇವಾಲಯಗಳಿದೆ. ಅಲ್ಲಿ ಒಂದು ಒಳ್ಳೆ ದೊಡ್ಡ ಮ್ಯೂಸಿಯಂ ಕೂಡ ಇದೆ. ಸೊ ಅದನ್ನ ನೋಡಿ ನಂತರ ನಾವು ಕಪ್ಪತ್ತಗುಡ್ಡ ಅಂತ ಗದಗ ಜಿಲ್ಲೆಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಸರ್, ಒಂದು ಅದು ಮುಂಡರಗಿ ತಾಲೂಕಿಗೆ ಬರುತ್ತೆ. ಹಲೋ.
1: ಹಾ ಮೇಡಮ್, ಕೇಳಿಸಿದೆ, ಹೇಳಿ.
0: ಮುಂಡರಗಿ ತಾಲೂಕಲ್ಲಿ ಸೇರುತ್ತೆ ಅದು. ಅಲ್ಲಿ ನಾವು ಟ್ರಕ್ಕಿಂಗ್ ಮಾಡ್ಬೇಕಂತ, ಚಾರಣ ಮಾಡ್ಬೇಕಂತ ನಾವು ನೆಕ್ಸ್ಟ್ ಡೇ ಅಲ್ಲಿ ಹೋಗಿದ್ದು. ಅಲ್ಲಿ ಒಂದ್ ಮಠ ಕೂಡ ಇದೆ, ಸ್ವಾಮೀಜಿ ಇದ್ದಾರೆ. ಅದಂತೂ ಗದಗ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಕರಿಬಹುದು, ಯಾಕೆಂದ್ರೆ ಅಷ್ಟು ಗದಗ ಜಿಲ್ಲೆ ಕಪ್ಪತ್ತಗುಡ್ಡ ಅಷ್ಟು ಸೊಗಸಾಗಿದೆ. ಆ ಒಂದು ಏರಿಯಾದಲ್ಲಿ ಅಂತ ಒಂದು ಜೀವ ವೈವಿಧ್ಯ ತಾಣ ನೋಡೋದೇ ಒಂದು ಖುಷಿ ಅನ್ಸುತ್ತೆ, ಯಾಕೆಂದ್ರೆ ನೂರಾರು ಗಿಡಮೂಲಿಕೆಗಳು ಇರುವಂತ ಜಾಗ ಅದು. ಅದಕ್ಕೆ ಅದನ್ನ ಆಕ್ಸಿಜನ್ ಹಬ್ ಅಂತ ಕೂಡ ಕರೀತಾರ ಬೆಟ್ಟಕ್ಕೆ, ಆ ಗುಡ್ಡಕ್ಕೆ. ಮತ್ತೆ ಅಲ್ಲಿ ಚಿನ್ನ ಮತ್ತೆ ಇನ್ನೊಂದಷ್ಟು ಸಾಕಷ್ಟು ಖನಿಜಾಂಶ ಇರುವಂತ ಒಂದು ಗಣಿ ಅದು, ಹೇಳ್ಬೇಕಂದ್ರೆ ತುಂಬಾನೇ ಇದು ಅದಿರುಗಳಿರುವಂತಹ ಒಂದು ಕಬ್ಬಿಣ ಅಂತೂ ತುಂಬಾನೇ ಇದೆ. ಒಂದೊಂದ್ ಕಲ್ಲಲ್ಲೂ ಸಾಕಷ್ಟು ಕಬ್ಬಿಣ ಸಿಗುತ್ತೆ. ಒಂದು ಕಲ್ಲು ಎತ್ತೋಕೆ ತುಂಬಾ ಭಾರ, ಅಷ್ಟು ಚೆನ್ನಾಗಿದೆ ಅದೆಲ್ಲ ನೋಡ್ಲಿಕ್ಕೆ. ಒಟ್ಟು ಒಂದು 37,000 ಹೆಕ್ಟೇರ್ ನಲ್ಲಿ ಇದೆ ಅದು, 63 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳ್ತಾರೆ. ಸಮುದ್ರ ಮಟ್ಟದಿಂದ 2,500 ಎತ್ತರದಲ್ಲಿ. ಅಲ್ಲೊಂದು ಮಾರ್ನಿಂಗ್ ವೀವ್ ಅಂತ ಬರ್ತಾರೆ ಜನ, ಅಂದ್ರೆ ಸೂರ್ಯೋದಯ
1: ಆ
0: ಒಂದು ನೋಡ್ಲಿಕ್ಕೆನೆ ತುಂಬಾ ಜನ ಬರ್ತಾರೆ, 2-wheeler 4-wheeler ಎಲ್ಲ. ಆ ಮಾರ್ನಿಂಗ್ ವೀವ್ ಆ ಸೂರ್ಯೋದಯ ನೋಡೋದೇ ಒಂದ್ ಖುಷಿಯ ಒಂದು ಗಿಡ, ಆ ಗುಡ್ಡಗಾಡು ಮತ್ತೆ ಆ ಮಂಜಿನ ಒಂದು ನಡುವೆ ಬಹಳನೇ ಸೊಗಸಾಗಿರುವಂತಹ ಸ್ಥಳ ಅಂತಾನೆ ಹೇಳ್ಬೋದು. ಆದಷ್ಟು ಬ್ರಿಟಿಷ್ ಕಾಲದಲ್ಲಿ ಮತ್ತೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಗಣಿಗಾರಿಕೆ ಆಗಿತ್ತು ಅನ್ನೋದಕ್ಕೆ ಕೆಲವೊಂದು ಅಲ್ಲಿ ಉಲ್ಲೇಖಗಳು ಸಿಗುತ್ತೆ.
1: ಸರ್ಕಾರ ಕುರುಹುಗಳು ಏನಾದ್ರೂ ಸಿಕ್ಕದ್ವಾ?
0: ಇದೆ ಇದೆ, ಸುರಂಗ ಮಾರ್ಗ ಎಲ್ಲ ಇದೆ. ಈಗ್ಲೂ ಕೂಡ ಸರ್ಕಾರ ಮೈನಿಂಗ್ ಮಾಡೋಕೆ ಪ್ಲಾನ್ ಮಾಡಿತ್ತಂತೆ. ಆದ್ರೆ ಪರಿಸರ ಹೋರಾಟಗಾರರು ಮತ್ತೆ ಅಲ್ಲಿರುವಂತ ಒಬ್ರು ಸ್ವಾಮೀಜಿ ಪರಿಸರ ಉಳಿಸ್ಬೇಕಂತ ಹೇಳಿ ಅದನ್ನ ತಡೆ ಹಿಡಿದಿದ್ದಾರೆ. ಯಾಕೆಂದ್ರೆ ಅಷ್ಟು ಸುಂದರವಾದ ಜಾಗ ಉತ್ತರ ಕರ್ನಾಟಕದಲ್ಲಿ ಇರೋದೇ ಒಂದು ಖುಷಿ, ಅದು ನೋಡೋದೆ ಒಂದು ಹಿತ ಅನ್ಸುತ್ತೆ. ಬಹಳ ಸೊಗಸಾಗಿದೆ. ನಮ್ಮ ಕೇಳಿದ್ರು ಒಮ್ಮೆ ಗದಗ ಜಿಲ್ಲೆಗೆ ಭೇಟಿ ಕೊಟ್ರೆ ಕುಮಾರವ್ಯಾಸ ಸ್ಥಳ ಮತ್ತೆ ಇಂತ ಒಂದು ಚಾರಣ ಒಂದಿನ ಚಾರಣ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಕಪ್ಪತ್ತಗುಡ್ಡ ಹೋಗ್ತಾ ಇರ್ತಾರೆ ಪ್ರತಿ ತಿಂಗಳು 2nd ಭಾನುವಾರ. ಅಲ್ಲಿ ಒಂದು ಸ್ವಾಮೀಜಿ ಲಭ್ಯ ಇರ್ತಾರೆ. ಆ ಒಂದು ಜಾಗದ ಬಗ್ಗೆ ಬಹಳ ಒಂದು ಮಾಹಿತಿ ಕೊಡ್ತಾರೆ ಅವರು. ಗಿಡಮೂಲಿಕೆಗಳ ಪರಿಚಯ ಕೂಡ ನಮ್ಗೆ ಆಗತ್ತೆ ಅಲ್ಲಿದು. ಹೋಗ್ಬರ್ಬೋದು ಸರ್ ಎಲ್ರು.
1: ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಮೇಡಮ್, ನಿಮ್ಮ ಮಾಹಿತಿಗೆ ಧನ್ಯವಾದ.
0: ಥ್ಯಾಂಕ್ ಯು ಸರ್.
1: ಧನ್ಯವಾದ ಮೇಡಮ್. ಈಗ ಕೇಳಿ ಸಲಗ ಚಿತ್ರದ ಗೀತೆಯನ್ನ. ಯೋಗಿ ಬಿ ಶರತ್ ಹಾಗೆಯೇ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನ ಈಗ ಕೇಳಿ. ಚರಣ್ ರಾಜ್ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಕೇಳುಗರು ಸಂದೇಶ ಕಳಿಸಿದ್ದಾರೆ ನಮಗೆ, ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳಿ, ನಮಗೆ ಗೊತ್ತಾಗಲಿಲ್ಲ ಅಂತ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 0802027 0779. ಮತ್ತೊಂದು ಸಂಖ್ಯೆ 0802026392. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮಾತನಾಡಬಹುದು. ಈಗ ಕೇಳಿ ಬ್ರಹ್ಮಾಸ್ತ್ರ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗಡೆ ಹಾಗೆ ಸಿದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡದ ಕನ್ನಡ ಕಾರ್ಯಕ್ರಮದಲ್ಲಿ ನಮ್ಮ ನಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ 1:56 ಆಗಿದೆ. ಇಲ್ಲಿಗೆ ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತಹ ಸಮಯ. ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಧನ್ಯವಾದ. ಈಗ ಕೇಳಿ ಜಾಗ್ವಾರ್ ಚಿತ್ರದ ಗೀತೆಯನ್ನು. ಮೈಕಾ ಸಿಂಗ್ ಹಾಗೆ ಕಣ್ಣಿಕಾ ಕಪೂರ್ ಅವರ ಧ್ವನಿಯಲ್ಲಿ, ಚಂದನ್ ಶೆಟ್ಟಿ ಅವರ ಸಾಹಿತ್ಯಕ್ಕೆ, SS ಥಾಮಸ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೃಷ್ಣಪ್ಪ ಅವರೇ, ಸ್ಪಂದನ ಕಾರ್ಯಕ್ರಮಕ್ಕೆ ಶುರು ಮಾಡೋಣವಾ?
2: ಖಂಡಿತ ಮಾಡೋಣ. ನಮ್ಮೆಲ್ಲ ಕೇಳೋರಿಗೂ ಮಧ್ಯಾಹ್ನದ ನಮಸ್ಕಾರಗಳು.
1: ಹೌದು, ಮಧ್ಯಾಹ್ನದ ನಮಸ್ಕಾರ
2: ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾರೆ.
1: ಹೌದು ಹೌದು ಹೌದು.
2: ಯಾರು ಪತ್ರಗಳು ಬರೆದಿದ್ದಾರೆ, ಯಾರು ಸಂದೇಶಗಳನ್ನು ಕಳಿಸಿದ್ದಾರೆ, ಒಂದ್ಸಲ ನೋಡ್ತಾ ಹೋಗೋಣವಾ?
1: ಖಂಡಿತವಾಗ್ಲೂ. ಈಗ ಎಂದಿನಂತೆ ದಿನವೂ ಕೂಡ ಪ್ರತಿ ಮಧ್ಯಾಹ್ನ 2:15 ಸೋಮವಾರದಿಂದ ಶುಕ್ರವಾರದವರೆಗೂ ನಾವು ಸ್ಪಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಕೇಳುಗರಿಗೆ ಒಂದು ಅವಕಾಶ ಅವರ ಮನಸ್ಸಿನ ಮಾತುಗಳನ್ನ ಇಲ್ಲಿ ಹಂಚಿಕೊಳ್ಳೋದಕ್ಕೆ ಅಂತ ಅದಕ್ಕೆ ಅಂತಾನೆ ವಿಶೇಷವಾದಂತಹ ಒಂದು ಇಮೇಲ್ ಕೂಡ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೆಲವೊಂದ್ಸಲ ಕಳಿಸ್ತಾರೆ, ಮೇಲ್ಗಳನ್ನ ಪತ್ರ ಬರೀತಾರೆ, SMS ಕೂಡ ಕಳಿಸ್ತಾರೆ. ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಹೋಗ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ನಾವು ಮೇಲ್ ಅನ್ನ ಓಪನ್ ಮಾಡಿ ನೋಡಿದಾಗ ನಮ್ಗೆ ಒಂದಿಷ್ಟು ಮೇಲ್ಗಳು ಬಂದಿದೆ. ಅದರಲ್ಲಿ ಒಬ್ರು ಹೇಳ್ತಾ ಇದ್ರೆ ಮಹಾಲಿಂಗಪ್ಪ ಜಾಲ್ವಾದಿ ಅಂತ ಹೇಳಿ.
2: ಎಲ್ಲಿಂದ?
1: ಮಹಾಲಿಂಗಪ್ಪ ಜಾಲ್ವಾದಿ ಜಮಖಂಡಿ. ಜಮಖಂಡಿ ಅಂತ ಹೇಳಿದ್ರೆ ಅದು ಬಾಗಲಕೋಟೆ, ಬಾಗಲಕೋಟೆಯಿಂದ. ಮಂಗಳವಾರದ ಸ್ಪಂದನ ಚುಟುಕಾಗಿ ಬರೀ 8 ಮುಗಿದು ಹೋಯ್ತು ಅಂತ ಹೇಳ್ತಾರೆ.
2: ಜೊತೆಗೆ ಹಾಡನ್ನು ಕೂಡ ಸೇರಿಸಿದ್ದೀವಿ.
1: ಹೌದು,
2: ಸರಿ.
1: ಒಂದೊಂದ್ಸಲ ಹಂಗಾಗತ್ತೆ,
2: ಒಂದೊಂದ್ಸಲ ಹಂಗಾಗತ್ತೆ. ಸ್ವಲ್ಪ ಪತ್ರಗಳ ಸಕಾಲದಲ್ಲಿ ನಮ್ಗೆ ತಲುಪದೇ ಇರುವಂತದ್ದು, ಮತ್ತೆ ಇವರ ಒಂದು ಮೇಲ್ ಕೂಡ ನಮ್ಗೆ ಏನು ತಲುಪದೇ ಇರುವಂತದ್ದು, ಇವೆಲ್ಲ ಇರ್ತದೆ. ಆಗ್ಲಿ, ಆದಷ್ಟು ನಾವು ಏನು 15 ಕಾಲಾವಕಾಶ ಏನಿದೆ ಅದನ್ನ ಆದಷ್ಟು ಕೂಡ ನಾವು ಈ ಸ್ಪಂದನಕ್ಕೆ ಉಪಯೋಗಿಸೋಣ.
1: ಪ್ರಸನ್ನ ಅಂತ ಹೇಳಿ ಆರ್ ಪ್ರಸನ್ನ ಯಲಹಂಕದಿಂದ ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಅಂದ್ರೆ ಮೇಲ್ ಕಳಿಸಿದ್ದಾರೆ. ಕರೆಗೊಂದು ಹಾಡು ಕಾರ್ಯಕ್ರಮ ಇದೆಯಲ್ವಾ, ಕರೆಗೊಂದು ಹಾಡು ಕಾರ್ಯಕ್ರಮ ಬಹಳ ಪ್ರಸಿದ್ಧವಾದಂತಹ ಕಾರ್ಯಕ್ರಮ, ಎಲ್ರಿಗೂ ಇಷ್ಟ ಇರುತ್ತೆ. ಕಾರ್ಯಕ್ರಮದಲ್ಲಿ ಮಾತಾಡಬೇಕು, ನಮ್ದೊಂದು ಹಾಡು ಕೇಳಬೇಕು ಅಂತ. ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕರೆ ಸಿಗಲ್ಲ ಅನ್ನೋದು ನಿಜ, ಹಾಗೆ ಪ್ರತಿದಿನ ಕರೆ ಸಿಗುತ್ತೆ ಅನ್ನೋದು ನಿಜ. ಆದರೆ ನೀವು ಪ್ರತಿದಿನ ಮಾತಾಡಿದವ್ರೆ ಮಾತಾಡಬೇಡಿ, ಹಾಡು ಕೇಳಿದವ್ರೆ ಕೇಳಬೇಡಿ ಅಂತ ಹೇಳ್ತಿರಲ್ಲ, ಹಂಗೆ ಹೇಳಬೇಡಿ, ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ.
2: ಇವ್ರು ಹೇಳೋದು ಓಕೆ, ಅವರ ಒಂದು ಏನು ಅನಿಸಿಕೆ ಏನಿದೆ ಅದನ್ನ ಹೇಳಿದ್ದಾರೆ. ಆದ್ರೆ ಸುಮಾರು ಜನ ಒಂದು ಕಂಪ್ಲೇಂಟ್ ಏನಪ್ಪ ಇದೆ ಅಂದ್ರೆ, ದೂರು ಯಾರು ದಿನ ಕರೆ ಮಾಡ್ತಾರೋ, ಯಾರು ನಿಮ್ ಜೊತೆಗೆ ಕರೆಗೊಂದು ಹಾಡುಗೆ ಫೋನ್ ಮಾಡ್ತಾರೋ, ನೀವು ಅವ್ರ ಜೊತೆಗೆ ಮಾತಾಡ್ತೀರಾ, ಅವ್ರಿಗೆ ಲೈನ್ ಸಿಗುತ್ತೆ, ನಮ್ಗೆ ಸಿಗೋದಿಲ್ಲ, ದಿನ ಅವರೇ ಮಾತಾಡ್ತಾರೆ. ಏನೋ ಒಂದು 10 ಜನ ಏನಿದ್ದಾರೆ, ಅವ್ರದೇ ಕರೆ ಇರುತ್ತೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ, ಬೇರೆಯವ್ರಿಗೆ ಯಾಕೆ ಸಿಗೋದಿಲ್ಲ, ನಾವು ತುಂಬಾ ಸಲ ಪ್ರಯತ್ನ ಮಾಡಿದ್ವಿ, ನಿರಾಸರಾಗ್ಬಿಟ್ಟಿದ್ದೀವಿ, ನಮ್ಗೆ ಕರೆನೇ ಸಿಗೋದಿಲ್ಲ, ಯಾಕೆ ಈ ತರ ತಾರತಮ್ಯ ಮಾಡ್ತೀರಾ, ಇಂತೆಲ್ಲ ನಮ್ಮಲ್ಲಿ ಏನು ಬಂದಿದೆ,
1: ಬಂದಿದೆ ಬರುತ್ತೆ, ಅದು ಮುಂದೇನು ಬರಬಹುದು ಯಾವಾಗಲೂ ನಿರಂತರ.
2: ಹಾಗಾಗಿ ನಾವೇನು ಹೊಸಬರು ಮತ್ತೆ ಯಾರು ನಮ್ಮ ಜೊತೆಗೆ ಇದುವರೆಗೂ ಸಂಪರ್ಕಕ್ಕೆ ಬಂದಿರಲ್ವೋ, ಯಾರು ನಮ್ಮ ಜೊತೆ ಮಾತಾಡಿರಲ್ವೋ, ಯಾರು ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡಿರ್ತಾರೋ, ಅವರು ಒಂದು ಕೋರಿಕೆ ಗೀತೆನ ಕೇಳೋದಕ್ಕೆ ಅಪೇಕ್ಷೆ ಪಟ್ಟು ಪ್ರಯತ್ನ ಮಾಡಿರ್ತಾರೋ, ಅವ್ರಿಗೆ ಒಂದು ಅವಕಾಶ ಕೊಡಬೇಕು, ಅದು ಸಹಜ, ಅದು ನಿಯಮ ಕೂಡ. ಹಾಗಾಗಿ ನಾವು ಆ ಒಂದು ಮಾತನ್ನು ಹೇಳಿರ್ತೀವಿ. ಹಂಗಂತೇಳಿ ಇವ್ರನ್ನ ನಾವೇನು ಕಡೆಗಣಿಸುವುದಿಲ್ಲ, ಇವರು ಮಾಡಲಿ, ಆದರೆ ರೇರ್ ಆಗಿ ಮಾಡಲಿ. ದಿನ ಆ ಕಾರ್ಯಕ್ರಮ ಆರಂಭದಲ್ಲೇ 4-5 ಫೋನ್ಗಳು ಇಟ್ಕೊಂಡು ಯಾವುದೋ ಒಂದು ಫೋನಿಂದ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದು ಇವು ಜಿದ್ದು ಬಿದ್ದು ಮಾತಾಡ್ತಾರಲ್ಲ, ಅದು ಬೇಡ ಅಂತ ಹೇಳಿರ್ತೇವೆ ಹೊರತು ಮಾತಾಡಬೇಡಿ ಅಂತೇನು ನಾವೇನು ಹೇಳಿರೋದಿಲ್ಲ. ಏನಂತೀರಾ?
1: ಖಂಡಿತ, ನಿಮ್ಮ ಮಾತು ನಿಜ. ಇನ್ನು ಹಿತೇಂದ್ರ ದಾಸ್ ಅಂತ ಹೇಳಿ ಅಸ್ಸಾಂನಿಂದ ಒಬ್ರು ಮೇಲ್ ಮಾಡಿದ್ದಾರೆ. ನಾನು ವಿವಿಧ ಭಾರತಿಯನ್ನ ಯಾವಾಗ್ಲೂ ಕೇಳ್ತಾ ಇರ್ತೇನೆ, ಅದೇನೋ ನನಗೊಂಥರ ಖುಷಿ ಆಗುತ್ತೆ ವಿವಿಧ ಭಾರತಿಯನ್ನ ಕೇಳೋದ್ರಿಂದ ಅಂತ ಹೇಳಿ. ನೀವು ಕೇಳುಗರಿಗೋಸ್ಕರ ಸ್ಪಂದನ ಕಾರ್ಯಕ್ರಮ ಶುರು ಮಾಡಿರೋದು ಖುಷಿ ಆಗುತ್ತೆ, ನಂಗೆ ಹೇಳಲಿಕ್ಕೇನು ಇಲ್ಲ. ಬಟ್ ನಾನು ಯಾವಾಗಲೂ ವಿವಿಧ ಭಾರತಿನ ಅಸ್ಸಾಮಿಂದ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ.
2: ತುಂಬಾ ದೂರದಿಂದ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ನಿನ್ನೇನು ಹೇಳ್ದಂಗೆ ಏನೇ ನ್ಯೂಸ ನೇರ ಬಂದ ಮೇಲೆ ನಮ್ಮ ರಾಜ್ಯದ, ನಮ್ಮ ದೇಶದ, ಇಡೀ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅದರ ಕನ್ನಡಿಗರಿಗಿಂತ ನಮ್ಮ ಕಾರ್ಯಕ್ರಮಗಳನ್ನು ಕೇಳೋರಿದ್ದಾರೋ ಅವರೆಲ್ಲರೂ ಕೂಡ ಕೇಳೋದಕ್ಕೆ ಒಂದು ಉತ್ತಮ ಅವಕಾಶ ಆಗಿದೆ. ಕೇವಲ ಒಂದು ಮೊಬೈಲಲ್ಲೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ನೆಟ್ವರ್ಕ್ ಇದ್ದರೆ ಸಾಕು, ಅವ್ರು ನಮ್ಮ ಕಾರ್ಯಕ್ರಮಗಳನ್ನು ಟ್ಯೂನ್ ಮಾಡಿಕೊಂಡು ಕೇಳಬಹುದು. ನಮ್ಮದೇ ಅಂತಲ್ಲ, ಏನು ಸುಮಾರು ಸರಿಸುಮಾರು ಒಂದು 425 ಏನು ಆಕಾಶವಾಣಿ ಕೇಂದ್ರಗಳಿದ್ದಾವೆ ನಮ್ಮ ದೇಶದಲ್ಲಿ, ಅಷ್ಟು ಕೇಂದ್ರಗಳ ಕಾರ್ಯಕ್ರಮಗಳನ್ನು ಅವರು ಈಸಿಯಾಗಿ ಸುಲಲಿತವಾಗಿ ಟ್ಯೂನ್ ಮಾಡ್ಕೊಂಡು ಕೇಳೋದಕ್ಕೆ ಒಂದು ಅವಕಾಶ ಇದೆ. ಅದೇ ಥರ ಇವರು ಕೇಳಿದ್ದಾರೆ, ಅಸ್ಸಾಂನಿಂದ ನಮಗೆ SMS ಕಳಿಸಿದ್ದಾರೆ ಅಂದರೆ, ಇದು ಏನು ಮೇಲ್ ಕಳಿಸಿದ್ದಾರೆ ಅಂದರೆ, ಇದೊಂದು ರೀತಿ ಸಂತೋಷದ ವಿಷಯ. ಇವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳೋಣ.
1: ಹೇಳೋಣ ನಿಜ. ಮತ್ತೆ ಪೂರ್ಣಿಮಾ ರಾಘವೇಂದ್ರ ಅವರು ವಿವಿಧ ಭಾರತಿ ಬಗ್ಗೆ ಒಂದಿಷ್ಟು ಮೆಚ್ಚುಗೆ ಮಾತುಗಳನ್ನ ಹೇಳಿ ಮೇಲ್ ಮಾಡಿದ್ದಾರೆ.
2: ಏನಂತ,
1: ವಿ ಲೀಲಾ ಶಿವಮೊಗ್ಗ ಇವರು ಕೂಡ ಅದನ್ನೇ ಹೇಳ್ತಾ ಇದ್ರೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬರುತ್ತೆ. ಅದರಲ್ಲೂ ಅವ್ರು ಹೇಳ್ತಾರೆ ಕರಗೊಂದು ಹಾಡು ಕಾರ್ಯಕ್ರಮ ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಪ್ರೇಮ ಪದನಿಸ ಇವೆಲ್ಲ ಒಂಥರ ವಿಶೇಷವಾದಂತಹ ಅನುಭವವನ್ನ ಕೊಡುತ್ತವೆ. ಆ ಕಾರ್ಯಕ್ರಮಗಳಿಗೋಸ್ಕರ ನಾನು ತಪ್ಪದೆ ವಿವಿಧ ಭಾರತಿಯನ್ನ ಕೇಳ್ತೇನೆ ಅಂತ ಹೇಳಿ ಇವರಿಬ್ರು ಮೆಸೇಜ್ ಮಾಡಿದ್ದಾರೆ. ಅಂದ್ರೆ ಇನ್ನೊಂದಷ್ಟು ಜನ ಜಸ್ಟ್ ಹಾಗೆ ಸುಮ್ನೆ ಈಗ ನಮ್ಗೆ ಎಸ್ ಎಂ ಎಸ್ ಕಳಿಸ್ತಾರಲ್ಲ ಕೆಲವರೆಲ್ಲ, ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ,
2: ಹಂಗೆ
1: ಹಲೋ ಹಲೋ ವಿವಿಧ ಭಾರತಿ ಅಂತ ಹೇಳಿ, ರಾಮನಗರದಿಂದ ಒಬ್ರು ಕುಮಾರ್ ಅಂತ ಹೇಳಿ, ಆಮೇಲೆ ಯಾರೊಬ್ರು ಹೆಸರನ್ನೇ ಹಾಕಿಲ್ಲ, ವಿಶಾಲ್ ಅಂತ ಒಬ್ರು ತುಮಕೂರಿನಿಂದ ಕಳಿಸಿದ್ದಾರೆ, ಮತ್ತೊಬ್ರು
2: ಕೋಲಾರ.
1: ಹಲೋ ವಿವಿಧ ಭಾರತಿ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ. ಬೆಳಗ್ಗೆ ಟ್ಯೂನ್ ಮಾಡಿದ್ರೆ ಅದೇ ಮಾಮೂಲಿ, ಬೆಳಗ್ಗೆ ಟ್ಯೂನ್ ಮಾಡಿದ್ರೆ 11 ಗಂಟೆವರೆಗೂ ನಮ್ಮ ರೇಡಿಯೋ ಓಡ್ತಾನೇ ಇರುತ್ತೆ, ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ. ದಿನ ವಿಶೇಷಗಳನ್ನ ಹೇಳ್ತೀರಿ, ಮಧ್ಯ ವಾರ್ತೆಗಳನ್ನ ಹೇಳ್ತೀರಿ ನೀವು, ಆಮೇಲೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀರಿ, ಹಾಗಾಗಿ ನಾವು ವಿವಿಧ ಭಾರತಿಯನ್ನ ತಪ್ಪದೆ ಕೇಳ್ತೀವಿ ಅಂತ ಹೇಳಿ, ಆಳಂದದಿಂದ ಒಬ್ರು ಶಿವಕುಮಾರ್ ಅಂತ ಹೇಳಿ, ಮತ್ತೊಬ್ರು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗ ಅವರು ಬರ್ದಿದ್ದಾರೆ ನೋಡಿ, ಮಲ್ಲೇಶ್ವರಂ ಇಂದ ಲಕ್ಷ್ಮಿ ಅಂತ ಹೇಳಿ, ಎಷ್ಟು ಚೆನ್ನಾಗಿರುತ್ತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳೋದಕ್ಕೆ, ಅದಕ್ಕೋಸ್ಕರನಾದ್ರೂ ನಾವು ತಪ್ಪದೆ ವಿವಿಧ ಭಾರತಿಯನ್ನ ಹಾಕ್ತೇವೆ ಅಂತ ಹೇಳಿದ್ದಾರೆ.
2: ನಿಜ, ಯಾಕೆಂದ್ರೆ ಈ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಏನು ನಮ್ಮ ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯಕ್ಕಾಗಿ ದುಡಿದಿದ್ದಾರೆ ಬರೆದಿದ್ದಾರೆ ಅವರು ಎಲ್ಲವನ್ನು ಎಲ್ಲರನ್ನು ನಾವು ಏನು ಅವ್ರ ಜೊತೆಗೆ ಏನು ನಾವು ನಿರಂತರವಾಗಿ ಸಂಪರ್ಕ ಮಾಡಿ ಅವ್ರ ಜೊತೆಗೆ ನಾವು ಕಾರ್ಯಕ್ರಮಗಳನ್ನು ನಡೆಸಿ ಅದರ ಒಂದು ಭಾಗವನ್ನು ಒಂದು ಮುಖ್ಯವಾದಂತಹ ಒಂದು ವಿಷಯಗಳನ್ನು ತಗೊಂಡು ಅವ್ರದನ್ನು ದಿನನಿತ್ಯ ಒಬ್ಬರಲ್ಲ ಒಬ್ಬರ ಪ್ರಸಾರ ಮಾಡ್ತಾನೆ ಇರ್ತೀವಿ. ಅದು 2 ಟೈಮ್ ದಿನದಲ್ಲಿ, ಬೆಳಗ್ಗೆ ಮತ್ತು ಸಾಯಂಕಾಲ. ಹಾಗಾಗಿ ಇದು ಒಂದು ರೀತಿ ಪಾಪ್ಯುಲರೈಸ್ಡ್ ಪ್ರೋಗ್ರಾಮು, ಮತ್ತು ತುಂಬ ಜನ ಮೆಚ್ಕೊಂಡಿದ್ದಾರೆ. ನಮ್ಗೆ ಎಷ್ಟೋ ಸಂಗತಿಗಳು ಗೊತ್ತಿರೋದಿಲ್ಲ, ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲಿ ಇಷ್ಟೊಂದು ಸಾಹಿತಿಗಳು ಇಷ್ಟೊಂದು ಬರವಣಿಗೆದಾರರು ನಮ್ಮಲ್ಲಿದ್ದಾರೆ, ಇಷ್ಟೊಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಉತ್ತಮವಾದಂತಹ ಒಂದು ನಿದರ್ಶನ.
1: ಈ 5 ನಿಮಿಷ ಬರುತ್ತಲ್ಲ ಕನ್ನಡ ರತ್ನ ಭಂಡಾರ, 10 ನಿಮಿಷ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾ ಇದ್ದಾರೆ.
2: ಇಲ್ಲ, ಯಾಕೆಂತಂದರೆ ನಮಗೆ ಬೆಳಗ್ಗೆ 5 ನಿಮಿಷ ಸಾಯಂಕಾಲ 5 ನಿಮಿಷ ನಾವು ಪ್ರಸಾರ ಮಾಡ್ತಾ ಇದ್ದೀವಿ, ಅದ್ರ ರಿಪೀಟ್ ಆದ್ರೂ ಮಾಡ್ತಾ ಇದೀವಿ. ಬಟ್ ಸಾಕಾಗತ್ತೆ, ಒಬ್ಬ ಕವಿಯ ಬಗ್ಗೆ ನಮ್ಗೆ ಪರಿಚಯ ಮುಖ್ಯವಾಗಿ, ಅವರ ಒಂದು ಸುದೀರ್ಘವಾದಂತಹ ಕಾರ್ಯಕ್ರಮಗಳು ಬೆಂಗಳೂರು ವಾಹಿನಿಯ ಮುಖ್ಯ ಕೇಂದ್ರದಲ್ಲಿ ಪ್ರಸಾರ ಆಗ್ತಾ ಇರ್ತವೆ, ನಮ್ಮಲ್ಲಿ ಒಂದು ಕಿರು ಪರಿಚಯ, ಸ್ವಲ್ಪ ಅವರ ಒಂದು ಹಿನ್ನೆಲೆ.

0: ಬೇಕು ಅನ್ನೋದು ಎಲ್ಲರ ಒಂದು ಅಪೇಕ್ಷೆ, ಅದರಂತೆ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ.
1: ಇನ್ನು ಬೇಕು ಅನ್ನೋವಾಗಲೇ ಒಂದ್ ಸ್ವಲ್ಪ ಮುಗಿದು ಹೋಗ್ಬಿಡ್ಲಿ, ಚಿಕ್ಕದಾಗಿ ಚೊಕ್ಕದಾಗಿ ಕಾರ್ಯಕ್ರಮ ಹೋಗ್ತಾ ಇದೆ, ಅದು ಹಾಗೆ ಮುಂದುವರಿಯುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ.
0: ಹೌದು ಹೌದು.
1: ಓಕೆ, ನಾವೊಂದು ಹಾಡನ್ನ ಕೇಳಿ ಮತ್ತೆ ನಮ್ಮ ಕಾರ್ಯಕ್ರಮವನ್ನ, ನಮ್ಮ ಕೇಳುಗರ ಪತ್ರಗಳನ್ನ ನೋಡ್ತಾ ಹೋಗೋಣ.
0: ಒಳ್ಳೆ ಹಾಡನ್ನು ಪ್ರಸಾರ ಮಾಡಿ.
1: ಓ ಖಂಡಿತ.

0: ಕೃಷ್ಣಪ್ಪ ಅವರೇ, ಚೆನ್ನಾಗಿರೋ ಹಾಡು ಕೇಳ್ಕೊಂಡು ಬಂದ್ವಿ ನಾವೀಗ. ಇದು ಜೆಂಟಲ್ಮನ್ ಚಿತ್ರದ ಹಾಡು, ಸಂಜಿತ್ ಹೆಗ್ಡೆ ಮತ್ತೆ ಬಾಬಿ ಸಿ ಆರ್ ಅವರು ಹಾಡಿದ್ದು, ನಾಗಾರ್ಜುನ ಶರ್ಮಾ ಮತ್ತೆ ಕಿನ್ನಲ್ ರಾಜ್ ಅವರ ರಚನೆ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು. ಸ್ಪಂದನ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ. 2:26:40 ಸಮಯ ಆಗಿದೆ. ಹಾಡು ಕೇಳಿದ್ವಿ, ಒಂದಷ್ಟು ಮೇಲ್ಗಳನ್ನು ಕೂಡ ನಾವು ಚೆಕ್ ಮಾಡ್ಕೊಂಡ್ವಿ ಕೃಷ್ಣಪ್ಪ ಅವರೇ. ಇವ್ರು ಯಾರು ಗೊತ್ತಾ, ಸ್ಪಂದನ ವಿಭಾಗಕ್ಕೆ ಶ್ಯಾಮ್ಲಾ ಪ್ರಕಾಶ್ ಚಿಕ್ಕತಿರುಪತಿಯಿಂದ ಮೇಲ್ ಕಳಿಸಿ ಹೇಳ್ತಾ ಇದ್ದಾರೆ,
1: ಏನಂತ,
0: ಕ್ವಿಜ್ ಪ್ರೋಗ್ರಾಮು ಇನ್ನಷ್ಟು ಜಾಸ್ತಿ ಬರಲಿ ಅಂತ ಹೇಳ್ತಾ ಇದ್ದಾರೆ.
1: ಕ್ವಿಜ್ ಪ್ರೋಗ್ರಾಮು ಏನು, ನಮ್ಮಲ್ಲಿ ಸಿನಿ ಕ್ವಿಜ್ ಒಂದು ಪ್ರಸಾರ ಆಗ್ತಾ ಇದೆ,
0: ಮತ್ತೆ ಮಂಗಳವಾರ ಜನರಲ್ ಕ್ವಿಜ್,
1: ಜನರಲ್ ಕ್ವಿಜ್ ಪ್ರೋಗ್ರಾಮ್ ಗೇಮ್ ಶೋ ಅಂತ ಕರಿತೀವಿ. ಅದರಲ್ಲೇ ಸಾಕಷ್ಟು ಜನ ಭಾಗವಹಿಸ್ತಿದ್ದಾರೆ,
0: ತುಂಬಾ ಜನ
1: ಭಾಗವಹಿಸ್ತಿದ್ದಾರೆ. ಜೊತೆಗೆ ಕ್ವಿಜ್ ಅನ್ನೋದು ನಾವು ಆದಷ್ಟು ಕೂಡ ಏನು ಹೊಸ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ
0: ಇದ್ದೀವಿ,
1: ಹಾಗಾಗಿ ಅದರ ಡ್ಯೂರೇಷನ್ ಜಾಸ್ತಿ ಮಾಡಿದಷ್ಟು ಮತ್ತೆ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ.
0: ನೀವು ಹೇಳೋದು ಕರೆಕ್ಟ್. ಮತ್ತೆ ನಮ್ಮ ಆರ್ಜೆಗಳು ಯೂಶುವಲ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಇದ್ರ ಬಗ್ಗೆ ಅದೇನ್ ಗೊತ್ತಾ ಇದೇನ್ ಗೊತ್ತಾ ಅಂತ. ನಾವು ಕ್ವಿಜ್ ಅಂತ ಡೈರೆಕ್ಟ್ ಆಗಿ ಮಾಡದೆ ಹೋದ್ರು ಕೂಡ ಇಂಡೈರೆಕ್ಟ್ ಆಗಿ ಕಾರ್ಯಕ್ರಮಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ, ಅದು ಕೂಡ ಒಂದ್ ರೀತಿಯಲ್ಲಿ ಕ್ವಿಜ್ ಅಂತ ಅನ್ಕೊಳ್ಬಹುದು. ಏನಾದ್ರೂ ಇವ್ರದ್ದು ಒಂದು ಬೇಡಿಕೆ ಇದೆ.
1: ಹೌದು, ಇದು ಕ್ವಿಜ್ ಅನ್ನೋದು ತುಂಬಾ ಜನರಿಗೆ ಅದು ಉಪಯೋಗ ಆಗತ್ತೆ, ಸ್ವಲ್ಪ ಏನು ಮೆದುಳನ್ನ ಚುರುಕುಗೊಳಿಸುತ್ತೆ, ನಿದ್ದೆ ಮಾಡುವಂತ ಜನರಿಗೆ
0: ಕುತೂಹಲ ಹುಡುಕ್ತಿವಿ, ಕೇಳ್ತೀವಿ, ಚೆಕ್ ಮಾಡ್ಕೊಳ್ತೀವಿ.
1: ಮತ್ತೆ ಈ ಕ್ವಿಜ್ ಅನ್ನೋದು ಒಂದು ರೀತಿಯಲ್ಲಿ ಸ್ವಲ್ಪ ಏನು ಜ್ಞಾನವನ್ನು ಹೆಚ್ಚಿಸುತ್ತೆ. ಏನಾಗ್ಲಿ ನಾವು ಎಷ್ಟೇ ನಾವು ತಿಳಿದವ್ರು ಆದ್ರೂ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ, ಅದು ಒಂಥರ ಕಾಂಪಿಟೇಟಿವ್ ಆಗಿ ಒಬ್ಬೊಬ್ರು ಒಂದೊಂಥರ ಆನ್ಸರ್ ಮಾಡಿರ್ತಾರೆ, ಯಾವ್ದು ರೈಟು ಯಾವ್ದು ರಾಂಗು, ಮತ್ತೆ ಅವ್ರು ರಾಂಗ್ ಆನ್ಸರ್ ಮಾಡಿದ್ರು ನಾವೇ ರಾಂಗ್ ಆನ್ಸರ್ ಕೊಟ್ಟರು ನಾವು ಯಾಕೆ ಆತರ ಕೊಟ್ಟಿರಬಹುದು ಅನ್ನೋದಕ್ಕೆ ಒಂದು ನಮಗೆ ಹಿನ್ನೆಲೆ ಸಿಗತ್ತೆ. ಸೊ ಕೆಲವೊಂದು ಉತ್ತರಗಳು ಹೆಂಗಿರತ್ತಂದ್ರೆ ಸೇಮ್ ಸರಿಯಾದ ಉತ್ತರ ತರ ಇರುತ್ತೆ,
0: ಹೌದು,
1: ಆದ್ರೆ ಅದು ಸರಿ ಉತ್ತರ ಆಗಿರೋದಿಲ್ಲ. ಸೊ ಹಾಗಾಗಿ ಆಯ್ತು, ನಾವು ಈಗ ಇರುವಂತಹ ಸಮಯವನ್ನು ಮುಂದುವರಿಸೋಣ.

0: ಮುಂದಿನ ದಿನಗಳಲ್ಲಿ ಈ ತರ ಹೆಚ್ಚಿನ ಒಂದು ಕೋರಿಕೆ ಬಂದಾಗ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡೋಣ.
1: ಆಮೇಲೆ ಪ್ರಕಾಶ್ ಅಂತ TPS ಅವರು, TPS ಪ್ರಕಾಶ್ ಅಂತ ಬರೆದಿದ್ದಾರೆ. ಅವ್ರೇನ್ ಹೇಳ್ತಾ ಇದಾರೆ ಗೊತ್ತಾ, ವಿವಿಧ ಭಾರತಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಪ್ರೋಮೋಗಳು ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೇಳಕ್ಕೆ ಅಂತ ಹೇಳ್ತಾ ಇದಾರೆ.
0: ಈಗ ಅದೇ ಒಂದು ಕೆಲಸದಲ್ಲಿ ನಾವಿದ್ದೀವಿ, ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೀವಿ. ಈಗಾಗಲೇ ಪ್ರತಿ ಕಾರ್ಯಕ್ರಮಕ್ಕೆ ಒಂದೆರಡು ಪ್ರೋಮೋಗಳನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಹತ್ತಿರದಲ್ಲೇ ಆ ಪ್ರೋಮೋಗಳನ್ನು ನಾವು ಪ್ರಸಾರ ಮಾಡಿ ಆದಷ್ಟು ಕೂಡ ಈ ಪ್ರೋಮೋಗಳು ಹಾಕೋದ್ರಿಂದ ಜನರು ಕೂಡ ಅದ್ರ ಬಗ್ಗೆ ಒಲವು ತೋರಿಸ್ತಾರೆ. ಓ, ಇಂಥ ಸಮಯಕ್ಕಿಂತ ಕಾರ್ಯಕ್ರಮ ಬರುತ್ತೆ, ನಾವು ಕೇಳಬೇಕು ಅನ್ನೋದು ಒಂದು ಅವ್ರಿಗೆ ಮನಸ್ಸಲ್ಲಿರುತ್ತೆ. ಕೇಳೋದಕ್ಕೆ ಕೂಡ ಈಸಿ ಆಗುತ್ತೆ ಅವ್ರಿಗೆ, ಓಹೋ ಇಂಥ ಕಾರ್ಯಕ್ರಮ ಇಂಥ ಸಮಯಕ್ಕೆ ಬರುತ್ತಾ ಅನ್ನೋದು ಒಂದು ಪ್ರೀ ಪ್ರೋಮದ ಒಂದು ಉದ್ದೇಶ. ಆಯ್ತು, ಅದನ್ನು ನಾವು ಖಂಡಿತ ತಯಾರು ಮಾಡಿ ಅದನ್ನು ಏನು ಸಿದ್ಧಪಡಿಸಿ ನಾವು ಅದನ್ನು ಪ್ರಸಾರ ಮಾಡ್ತೀವಿ.
1: ಈರಯ್ಯ ಆದ್ಯ ರೋಹಿತ್ ಮಾದೇವಿ ಇವರು ರಬಕವಿ ಬನಹಟ್ಟಿಯಿಂದ ಮೇಲ್ ಮಾಡಿ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ವಿವಿಧ ಭಾರತಿ ಕೇಳಿದ್ರೆ ನಮಗೆ ಸಮಾಧಾನ ಆಗೋದಿಲ್ಲ, ಹಾಗಾಗಿ ನೀವು ಹೇಳಲಿ ಹೇಳದೆ ಇರಲಿ ನಾವಂತೂ ಯಾವಾಗಲೂ ಟ್ಯೂನ್ ಮಾಡಿ ಕೇಳ್ತಾನೆ ಇರ್ತೀವಿ. ಏನೇ ಆದ್ರೂ ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳ್ತಾರೆ.
0: ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋಣ. ನಮ್ಮ ವಿವಿಧ ಭಾರತಿ ಕೇಳುಗರು ಅಭಿಮಾನಿಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ದೊಡ್ಡ ಧನ್ಯವಾದಗಳು. ಹೀಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ.
1: ಸಮಯ 2:30 ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ. ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದ್ದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ನಡುವೆ ಇಂದು ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತುಸಭೆ ಕರೆದಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ತಮಿಳುನಾಡು ಹಾಗೂ ರಾಜ್ಯದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು ರಾಜ್ಯದ ಪರ ವಾದ ಮಂಡಿಸಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಸರ್ಕಾರ ನಿರ್ಧರಿಸಿದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಮಂಡ್ಯದಲ್ಲಿ ಇಂದು ಪ್ರತಿಭಟನೆಗಳು ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಕರುನಾಡ ವಿಜಯಸೇನೆ ಸಂಘಟನೆಯ ಕಾರ್ಯಕರ್ತರು ಸಮಿತಿಯ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ರೈತರಿಗೆ ವಂಚಿಸಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಗೆ ಮನವಿ ಸಲ್ಲಿಸಿದರು. ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡೆ ಖಂಡಿಸಿ ಅವರ ನಟನೆಯ ಜನನಾಯಗನ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಚಿತ್ರದ ಪೋಸ್ಟರ್ ಹರಿದು ಸಿನಿಮಾ ಸ್ಥಗಿತಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಮದ್ದೂರಿನಲ್ಲಿ ತಾಲೂಕು ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘಟನೆಯ ಹಲವು ಬಣಗಳು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪಾಂಡವಪುರ ತಾಲೂಕಿನಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ತಡೆದು ನೀರು ಬಿಡುವಂತೆ ಸೂಚಿಸಿರುವ ಸಮಿತಿ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಸೂಕ್ತವಲ್ಲ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ನೀರಿನ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸೂಕ್ತವಲ್ಲ. ಇಂದು ನಡೆಯಲಿರುವ ಸಭೆಯಲ್ಲಿ

0: ರಾಜ್ಯದ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿ ನೀರು ಹರಿಸುವುದನ್ನು ಸರ್ಕಾರ ತಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ.
1: KWRC ಅವರು 3,500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು ಹೇಳಿ. ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸತಕ್ಕಂತದನ್ನ ಉಚಿತ ಅಲ್ಲ. ಮತ್ತು CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದವರು ಕನ್ವಿನ್ಸ್ ಮಾಡಿ ಯಾಕೆ ನಮಗೆ ನೀರು ಕೊಡೋದಿಲ್ಲ ಅಂತಕ್ಕಂಥ.
0: ರಾಜಧಾನಿ ಬೆಂಗಳೂರು ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇವಲ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರಿನ ಸಂಗ್ರಹವಿದೆ. ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಸರಾಸರಿ 2.2 TMC ನೀರಿನ ಅವಶ್ಯಕತೆ ಇದೆ. ಲಭ್ಯವಿರುವ ನೀರನ್ನು ನಗರಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟರೆ 5-6 ತಿಂಗಳವರೆಗೆ ಸಾಕಾಗಬಹುದು. ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರು ಜವಾಬ್ದಾರಿಯುತವಾಗಿ ನೀರನ್ನು ಬಳಸುವಂತೆ ಮನವಿ ಮಾಡಿದ್ದಾರೆ. ನೀರನ್ನು ಪೋಲು ಮಾಡದಂತೆ ಬೆಂಗಳೂರಿನ ಜನತೆಗೆ ಕರೆ ನೀಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಹಲವಾರು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. 400 ಪಶುವೈದ್ಯಕೀಯ ಅಧಿಕಾರಿಗಳ ನೇಮಕಾತಿ, ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಪ್ರತಿ ಸೀಟಿಗೆ 80 ಲಕ್ಷ ರೂಪಾಯಿ ಲಂಚ ಮತ್ತು ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಸೇರಿದಂತೆ ಹಲವು ಅಕ್ರಮಗಳ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನ್ಯಾಯಯುತ, ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಇದು ರಾಜ್ಯದ ಮತದಾರರಿಗೆ ಮಾಡಿದ ಅವಮಾನ ಎಂದು ಹೇಳಿದ್ದಾರೆ. ಆಡಳಿತ ಪಕ್ಷ ರಾಜ್ಯದಲ್ಲಿನ ಸಾಂವಿಧಾನಿಕ ಹುದ್ದೆಗಳ ಘನತೆಯನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯ ಕಂಡ ಅತ್ಯಂತ ದುರ್ಬಲ ಹಾಗೂ ಅಸಹಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ತಿಳಿಸಿದ್ದಾರೆ. ಬರ ಕಾವೇರಿ ಬಿಕ್ಕಟ್ಟಿನಿಂದ ರಾಜ್ಯದ ಜನತೆ ತತ್ತರಿಸಿ ಹೋಗಿದ್ದಾರೆ. ಆದರೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಎಂದು ದೂರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿಯನ್ನು ದೆಹಲಿಯಲ್ಲಿ ಅವಮಾನಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳಿನಿಂದ ಕ್ಷೀಣಿಸಿದ್ದ ಮಳೆ ಚೇತರಿಕೆ ಕಂಡಿದೆ. ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ 2 ದಿನಗಳಿಂದ ಗಾಳಿ ಸಹಿತ ಉತ್ತಮ ಮಳೆಯಾಗುತ್ತಿದೆ. ಮಡಿಕೇರಿ ತಾಲೂಕಿನಲ್ಲಿ ಮೈಕೊರೆಯುವ ಚಳಿ ಗಾಳಿ ಸಹಿತ ಮಳೆ ಸುರಿಯುತ್ತಿದೆ. ದಟ್ಟ ಮಂಜು ಕವಿದಿರುವ ಪರಿಣಾಮ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕಳೆದ 1 ದಿನದ ಅವಧಿಯಲ್ಲಿ 78 mm ಮಳೆ ದಾಖಲಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕಾವೇರಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೊಡಗಿನ ಗಡಿಗ್ರಾಮ ಕರಿಕೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ದೊಡ್ಡ ಗಾತ್ರದ ಬಿದಿರು ಬುಡ ಸಹಿತ ರಸ್ತೆಗೆ ಬಿದ್ದು ಸಂಚಾರ ಅವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಓರ್ವ ಗಾಯಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ 3-4 ದಿನ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಲೆನಾಡು ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳ

ಹಲವೆಡೆ ಇಂದು ಮತ್ತು ನಾಳೆ ಭಾರಿ ಮಳೆಯಾಗುವ ಸೂಚನೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗವು ಕಳಂಕದ ವಿರುದ್ಧ ಕಥೆಗಳು ನಿಮ್ಯಾನ್ಸ್ ಮೂಲಕ ನಡಿಗೆ ಎಂಬ ಅಭಿಯಾನ ಆರಂಭಿಸಿದೆ. ಇದು ಅರ್ಥಪೂರ್ಣ ಸಾಮಾಜಿಕ ಸಂಪರ್ಕ ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ನೇರವಾಗಿ ಕಲಿಯುವ ಅವಕಾಶಗಳು ಮತ್ತು ಪೂರ್ವಾಗ್ರಹಗಳನ್ನು ಪ್ರಶ್ನಿಸಲು ಮತ್ತು ಹೆಚ್ಚು ತಿಳುವಳಿಕೆಯುಳ್ಳ ಮನೋಭಾವಗಳನ್ನು ಉತ್ತೇಜಿಸಲು ಸಹಾಯ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು, ಶಿಕ್ಷಕರು, ಮಾನಸಿಕ ಆರೋಗ್ಯ ವೃತ್ತಿಪರರು, ಸಂಶೋಧಕರು ಭಾಗವಹಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ, ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 2:41 ಆಗಿದೆ. ಈಗ ಚಿತ್ರತಾಣ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಸ್ನೇಹಾಂಜಲಿ. ಹೌದು, ಸ್ನೇಹಾಂಜಲಿ ಚಿತ್ರವನ್ನು ಆರ್ ಜಿ ಸಿದ್ದರಾಮು ಅವರು ನಿರ್ದೇಶನ ಮಾಡಿದ್ದು. ಚಿತ್ರದಲ್ಲಿ ಅನಂತ್ನಾಗ್, ಧ್ರುವ, ಅಂಜು ವರ್ಮಾ, ಡಾಕ್ಟರ್ ಸುರೇಶ್ ಶರ್ಮಾ, ದೊಡ್ಡಣ್ಣ, ಶರಣ್, ಕರಿಬಸವಯ್ಯ, ನೇತ್ರ ಶಶಿಕಲಾ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಚಿತ್ರದ ಗೀತೆಗಳಿಗೆ ರಾಜೇಶ್ ರಾಮನಾಥ್ ಸಂಗೀತವನ್ನು ನೀಡಿದ್ದು, ಕವಿರಾಜ್ ವಿ ನಾಗೇಂದ್ರ ಪ್ರಸಾದ್, ಗಿರೀಶ್ ಕಾಂಪ್ಲಾಪುರ ಸಾಹಿತ್ಯವನ್ನು ನೀಡಿದ್ದಾರೆ. ಚಿತ್ರದ ಗೀತೆಗಳಿಗೆ ಹೇಮಂತ್ ಕುಮಾರ್ ಅವರು, ರಾಜೇಶ್ ರಾಮನಾಥ್, ಚೈತ್ರ, ರಾಜೇಶ್ ಕೃಷ್ಣನ್, ಹೇಮಂತ್ ಅವರು ಧ್ವನಿಯಾಗಿದ್ದಾರೆ. ಈಗ ಕೇಳೋಣ ಸ್ನೇಹಾಂಜಲಿ ಚಿತ್ರದ ಗೀತೆಗಳನ್ನು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ನಕ್ಷತ್ರ ನೀವೇನಾ ಹೀರೋ?

ಹೀರೋ

0: ಆತ್ಮೀಯ ಕೇಳುಗರೆ, ಸಮಯ 2:59:30 ಇದುವರೆಗೂ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದಿರಿ. 3:00 to 4:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ ಆ ನಂತರ 4:00 to 5:00 ಕೇಳುವಿರಿ ಪರಿಮಳ ಮುಕ್ತ ಮಾತು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ರಾಧಾ ರಾಮಚಂದ್ರ ಅವರ ಜೊತೆ ಇಂದಿನ ಮುಕ್ತ ಮಾತು.
1: आप सुन रहे हैं विविध भारती राष्ट्रीय सेवा देश की सुरीली धड़कन कार्यक्रम सखी सहेली बस कुछ ही पलों में.

0: आप सुन रहे हैं
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಮಯ ಆಗಿದೆ 4:55. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಪರಿಮಳ ಕಾರ್ಯಕ್ರಮ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೀತಿ ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಕಿರುತೆರೆ ಬೆಳ್ಳಿತೆರೆ ಕಲಾವಿದರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತೀವಿ, ಸಿನಿಮಾ ಕ್ಷೇತ್ರದ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀವಿ. ಹಾಗೆ ಇವತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು, ಚಂದನವನದ ಹಿರಿಯ ನಟಿ ರಾಧಾ ರಾಮಚಂದ್ರ ಅವರು ನಮ್ಮ ಜೊತೆಯಾಗಿದ್ದಾರೆ. ಅವರ ಜೊತೆಗಿನ ಒಂದು ಮಾತುಕತೆಯನ್ನು ಕೇಳ್ತಾ ಚಂದದ ಹಾಡುಗಳನ್ನು ಕೂಡ ಕೇಳ್ತಾ ಹೋಗೋಣ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ಪರಿಮಳ ಕಾರ್ಯಕ್ರಮಕ್ಕೆ ಮೇಡಮ್ ನಿಮಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.
2: ಪರಿಮಳ ಕಾರ್ಯಕ್ರಮದ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಪ್ರೀತಿಯ ರಾಧಾರಾಮಚಂದ್ರ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು.
1: ಮೇಡಮ್, ನೀವು ಈ ಥರ ಹೇಳಿದ ತಕ್ಷಣ ನಮ್ಮ ಶ್ರೋತೃಗಳು ಸುಮಾರು ಒಂದು 50 ವರ್ಷ ಹಿಂದಕ್ಕೆ ಹೊರಟೋಗ್ಬಿಟ್ರು.
2: ಹೌದು, ಮೊಟ್ಟ ಮೊದಲನೇದಾಗಿ ನಾನು ಈ ಸ್ಟುಡಿಯೋನಲ್ಲಿ ಕೂತ್ಕೊಂಡಿದ್ದರೆ ಮೊದಲನೇ ದಿವಸ 1973 ಶ್ರೋತೃ ಬೃಂದಾವನನೇ ನನ್ನ ಮೊದಲ ಕಾರ್ಯಕ್ರಮ. ಅದಕ್ಕೆ ನಾನು ಒಂದು ಸ್ಕ್ರಿಪ್ಟ್ ಬರ್ಕೊಟ್ಟಿದ್ದೆ, ಅದು ಆವಾಗ 13 ಹಾಡುಗಳನ್ನ ಮಾಡಿಕೊಂಡು ಅದಕ್ಕೆ ಒಂದು ಹಿನ್ನೆಲೆಯಾಗಿ ಒಂದು ಮಾತುಗಳ ಜೋಡಣೆ ಕೊಡ್ತಾಯಿದ್ರು. ಅದನ್ನು ಬರ್ಕೊಟ್ಟಾಗ ನನಗೆ ಮನೆಗೆ ಬಂದು, ಆವಾಗ ಟೆಲಿಫೋನ್ ಸೌಕರ್ಯ ಎಲ್ಲ ಇರಲಿಲ್ಲ, ಮನೆಗೆ ಬಂದು ನೀವು 4 ದಿವಸ ರೆಕಾರ್ಡಿಂಗ್ ಬನ್ನಿ ಅಂತ ಹೇಳಿದ್ರು. ಇವತ್ತೂ ಅಷ್ಟು ನೆನಪಿನಲ್ಲಿದೆ, 1973 ಇದೇ ಸ್ಟುಡಿಯೋನಲ್ಲಿ ಬಂದು ನಾನು ಮೊದಲ ಕಾರ್ಯಕ್ರಮ. ಇವತ್ತು ಅದೇ ಸ್ಟುಡಿಯೋನಲ್ಲಿ ಬಂದು ನಾನು ಈ ರೀತಿ 53 ವರ್ಷದ ನಂತರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಮೇಡಮ್.
1: ಖಂಡಿತವಾಗ್ಲೂ ನಮಗೂ ಕೂಡ ಬಹಳನೇ ನಿಮ್ಮಂಥ ಹಿರಿಯ ಕಲಾವಿದರ ಜೊತೆಗಿನ ಒಂದು ಮಾತುಕತೆ, ಅವತ್ತಿನ ನಿಮ್ಮ 50 ವರ್ಷಗಳ ಒಂದು ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕೆ ಅಂತಲೇ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮಗೆ ಆಹ್ವಾನ ಕೊಟ್ಟಿದ್ದೇವೆ. ಸುಮಾರು 200 ಧಾರಾವಾಹಿಗಳಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ, 300 ಬಾನುಲಿ ನಾಟಕ ಅಂದರೆ ರೇಡಿಯೋ ನಾಟಕಗಳಲ್ಲಿ ನಿಮ್ಮ ಅಭಿನಯ ಅಂದರೆ ನಿಮ್ಮ ಧ್ವನಿಯನ್ನು ಕೊಟ್ಟಿದ್ದೀರಾ, 120 ಸಿನಿಮಾಗಳಲ್ಲೂ ಅಂದರೆ ನಿಮ್ಮದೇ ಆದಂಥ ಒಂದು ವಿಶೇಷವಾದಂಥ ಅಭಿನಯಗಳು, ಅದು ಎಂಥೆಂಥ ಮೇರು ನಟ ನಟಿಯರು, ಡಾಕ್ಟರ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರು, ಆಮೇಲೆ ಶಂಕರ್ ನಾಗ್ ಅವ್ರ ಜೊತೆಗೆ ಮಾಲ್ಗುಡಿ ಡೇಸ್ ಸೀರಿಯಲ್ನಲ್ಲಿ ನಿಮ್ಮ ನಟನೆಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೆಲ್ಲ ಹಳೆಯ ನೆನಪುಗಳ ಬುತ್ತಿಯನ್ನು ಹೊತ್ತು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನು ಹೇಳ್ತಾ ನಿಮ್ಮ ಈ 50 ಒಂದು ಸುಂದರವಾದ ಅನುಭವಗಳ ಪ್ರಯಾಣವನ್ನು ನಮ್ಮ ಜೊತೆ ಹಂಚ್ಕೊಳ್ತೀರಿ. ಏನನ್ನಿಸ್ತಾ ಇದೆ ಮೇಡಮ್, ಇನ್ನೊಂದ್ಸಲ ಸ್ವಲ್ಪ ವಿವರವಾಗಿ ಹೇಳ್ತಾ ಹೋಗಿ.
2: ಅಂದರೆ ನನಗೆ ಇಷ್ಟು 53 ಒಂದು ಬಾಂಧವ್ಯ ಇರೋದರಿಂದ ಅದನ್ನೆಲ್ಲ ಹಳೆ ನೆನಪುಗಳನ್ನ ಮೆಲ್ಕು ಹಾಕ್ಕೊಳ್ತಾ ಇದ್ದರೆ ಈಗ ನಾನು ಇವತ್ತೇ ಮೊದಲನೇದಾಗಿ ಕಾರ್ಯಕ್ರಮ ಮಾಡಿದ್ದೇನೇನೋ ಅನ್ನೋಷ್ಟು ಮಟ್ಟಿಗೆ ಆಗ್ತಾ ಇದೆ ಸಂತೋಷ. ಏಕೆಂದರೆ ಹಳೆ ನೆನಪುಗಳೆಲ್ಲ ನಮ್ಮಲ್ಲಿ ಹಾಗೇ ಉಳ್ಕೊಂಡು ಇದ್ದಿರುತ್ತೆ.

0: ಅದನ್ನು ನಾವೆಲ್ಲರ ಜೊತೆ ಹಂಚಿಕೊಂಡಾಗ ನಮ್ಗೆ ಇನ್ನೊಂದಷ್ಟು ಖುಷಿ ಸಿಕ್ಕುತ್ತೆ. ಹಾಗಾಗಿ ಇದು 1973 ನಾನು ಮೊಟ್ಟ ಮೊದಲನೇ ಶ್ರೋತೃ ಬೃಂದಾವನ ಕಾರ್ಯಕ್ರಮ ಮಾಡಿದ್ಮೇಲೆ ಮತ್ತು ಧ್ವನಿ ಪರೀಕ್ಷೆ ಮಾಡಿಕೊಂಡು ನಾನು ಆಕಾಶವಾಣಿ ಕಲಾವಿದೆಯಾಗಿ ಮೊಟ್ಟ ಮೊದಲನೇ ಬಾರಿ ನವರತ್ನರಾಮ್ ಅವರ ಒಂದು ನಾಟಕ ನಂಬರು ನೆಚ್ಚರು ಅನ್ನೋ ಒಂದು ನಾಟಕದಿಂದ ನನ್ನ ಪ್ರಯಾಣನ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಅದು ನನಗೆ ತುಂಬ ಒಳ್ಳೆ ಬುನಾದಿ ಹಾಕ್ಕೊಡ್ತು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇವತ್ತಿಗೂ ನಾನು ಆಕಾಶವಾಣಿಗೆ ಭಾಳ ಚಿರಋಣಿ. ಒಂದು ವೇಳೆ ನನ್ನ ಕನ್ನಡ ಪರಿಶುದ್ಧವಾಗಿದೆ ಅಂದರೆ ಅದಕ್ಕೆ ಕಾರಣ ನಾನು ಯಾವತ್ತೂ ಹೇಳೋದು ಆಕಾಶವಾಣಿ ಅಂತ. ಯಾಕೆಂದರೆ ಇದೊಂದು ನನಗೆ ತವರು ಮನೆ ಇದ್ದ ಹಾಗೆ ಇಲ್ಲಿಂದಲೇ ನಾನು ಬೆಳೆದು ಬಂದಿದ್ದು. ಆಮೇಲೆ ವಿವಿಧ ಭಾರತಿಯಲ್ಲೇ ಹೆಚ್ಚು ಕಮ್ಮಿ 3 ವರ್ಷಗಳ ಕಾಲ ನಾನು ಈ ಅಡ್ವರ್ಟೈಸ್ಮೆಂಟ್ಸು, ಆವಾಗ ಜಾಹೀರಾತಿಗೆ ಟಿವಿ ಇರಲಿಲ್ಲ, ಸೊ ಇದೇ ಒಂದು ಮಾಧ್ಯಮ ಇದ್ದಿದ್ದು ವಿವಿಧ ಭಾರತಿ ಮಾತ್ರ ಇದ್ದಿದ್ದು. ಆ ವಿವಿಧ ಭಾರತಿಯೊಳಗೆ ಹೆಚ್ಚು ಕಮ್ಮಿ 3 ವರ್ಷಗಳ ಕಾಲ ನಾನು ಎಲ್ಲ ರೀತಿಯ ಇದು ಜಾಹೀರಾತುಗಳಿಗೆ ನಾನು ಧ್ವನಿ ಕೊಟ್ಟಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಪ್ರಯಾಣ ಶುರುವಾಗಿದ್ದು ಆಕಾಶವಾಣಿಯಿಂದ ಮತ್ತೆ ವಿವಿಧ ಭಾರತಿಯಿಂದ.
1: ಹೌದು, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಅವತ್ತಿನ ಕಾಲಕ್ಕೆ ಅಂದ್ರೆ ಒಂದು 80-90 ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಯಾರೋ ಒಬ್ರು ಹೆಣ್ಮಗಳು ನಿಮ್ಮನ್ನ ಮೇಡಮ್ ನೀವು ರಾಧಾ ರಾಮಚಂದ್ರ ಅವರಲ್ವಾ ಅಂತ ಕೇಳೋದು, ಆಮೇಲೆ ನಿಮ್ ಧ್ವನಿನೆಲ್ಲೋ ಕೇಳಿದೀವಲ್ಲ ರೇಡಿಯೋದಲ್ಲಿ, ನಾಟಕದಲ್ಲಿ ನೀವು ಈ ಪಾತ್ರ ಮಾಡಿದ್ರಲ್ವಾ ಅಂತ ಕೇಳುವಂಥದ್ದು, ಮತ್ತೆ ಇನ್ನೆಲ್ಲೆಲ್ಲೋ ನಿಮಗೆ ಗೊತ್ತಿಲ್ಲದೆ ಇರೋ ಕಡೆಗಳಲ್ಲೆಲ್ಲ ಬರೀ ನಿಮ್ಮ ಧ್ವನಿಯನ್ನ ಕೇಳಿ ಗುರುತಿಸಿದಂಥ ಸಂದರ್ಭಗಳನ್ನ ನೀವು ಹಂಚ್ಕೊಳ್ತಾ ಇದ್ರಿ, ಏನಿರಬಹುದು ಅಂತ ಒಂದು ಶಕ್ತಿ, ಏನು ಆ ಮಾಯೆ ಏನು ಮೇಡಮ್?
0: ಮಾಯೆ ಅನ್ನೋದಕ್ಕಿಂತ ಈ ಕೇಳುಗರು ಆ ಧ್ವನಿನ ಒಂದು ಆಸ್ವಾದಿಸ್ತಾರಲ್ಲ, ಆಗ ನಾವು ಅವರ ನೆನಪಿನಲ್ಲಿ ಶಾಶ್ವತವಾಗಿರ್ತೀವಿ. ಅವ್ರು ನಮ್ಮನ್ನು ಎಲ್ಲೇ ಹೋದರೂ ಗುರುತಿಡಿತಾರೆ ಅನ್ನೋಕ್ಕೆ ನಾನೇ ಒಂದು ಉದಾಹರಣೆ. ಒಮ್ಮೆ ಒಂದು ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಅವರು ಹೊರಗಡೆ ಇದ್ದವರು ಒಳಗಡೆಗೆ ಬಂದುಬಿಟ್ಟು ನೀವು ರಾಧಾ ರಾಮಚಂದ್ರ ಅಲ್ವಾ ಅಂತ ಕೇಳಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗಿರಬೇಕು, ಖುಷಿ ಕೊಟ್ಟಿರಬೇಕು. ಅದು ಧ್ವನಿ ಮುಖಾಂತರವಾಗಿ ನನ್ನನ್ನು ಗುರುತಿಸಿದ್ದಾರೆ. ಆವಾಗ ಇನ್ನೂ ಇವಾಗ ಟಿವಿ ಮೀಡಿಯಾ ಇರಲಿಲ್ಲ, ಮಾಧ್ಯಮ ಆವಾಗ. ಈಗಾದರೂ ನಮ್ಮ ಮುಖ ನೋಡಿರ್ತಾರೆ, ದಾರಿಲಿ ಹೋದ ತಕ್ಷಣ ಕಂಡುಹಿಡಿತಾರೆ. ಆದರೆ ಧ್ವನಿಯಿಂದ ಗುರುತಿಡಬೇಕು ಅಂದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಹಾಗಾಗಿ ಅಲ್ಲಿ ಕೇಳಿದ್ರು, ಅದಾದ ಮೇಲೆ ಹೌದು ಅಂತ ಹೇಳಿದೆ, ಮಾತಾಡಿಸ್ಕೊಂಡು ಅವ್ರು ಹೊರಟುಬಿಟ್ರು. ಅದಾದ ನಂತರ ನಾನು ಅಮೆರಿಕಕ್ಕೆ ಒಂದ್ಸಲ ಪ್ರವಾಸ ಹೊರಟಿದ್ದಾಗ ಅಲ್ಲಿ ಏನಾಗಿದೆ, ಈ ನಯಾಗರ ಫಾಲ್ಸ್ ಹತ್ರ ಎಲ್ಲ ಅವತ್ತಿನ ದಿವಸ ಫೈರ್ ವರ್ಕ್ಸ್ ಇರುತ್ತೆ, ಆಗ ದೀಪ ಎಲ್ಲ ಆರಿಸ್ಬಿಟ್ಟಿದ್ದಾರೆ, ಪೂರ್ಣ ಕತ್ಲಲ್ಲಿ ಇರ್ತೀವಿ ನಾವು. ನಾವೇನೋ ಮಾತಾಡ್ತಾ ನಿಂತ್ಕೊಂಡಿದ್ವು ಅಲ್ಲಿ, ನಿಂತ್ಕೊಂಡಿದ್ದಾಗ ಹಿಂದ್ಗಡೆಯಿಂದ ಒಂದು ಧ್ವನಿ ಬಂತು, ಮೇಡಮ್ ನೀವು ರಾಧಾ ರಾಮಚಂದ್ರ ಅಲ್ವಾ? ನನಗೆ ನನಗೆ ನಂಬಕ್ಕೆ ಆಗಲಿಲ್ಲ. ಎಲ್ಲ ಕಡೆ ಅಮೆರಿಕಾದಲ್ಲಿ ಸುತ್ತ ಸುತ್ತ ನೋಡ್ತಾ ಇದ್ದೀನಿ, ಯಾರೂ ಕಾಣಿಸ್ತಾ ಇಲ್ಲ. ಆವಾಗ ಹಿಂದ್ಗಡೆನೆ ನಿಂತ್ಕೊಂಡಿದ್ರು ಅವರು, ಮೇಡಮ್ ನೀವು ಕಾಣಿಸ್ತಾ ಇಲ್ಲ. ಹೌದು, ನಾನು ರಾಧಾ ರಾಮಚಂದ್ರನೇ ಅಂತ. ಆವಾಗ ನೀವೆಲ್ಲಿಂದ ಬಂದಿದ್ದೆ? ನಾನು ರಾಜಾಜಿನಗರದ. ನನಗೆ ಎಷ್ಟು ಸಂತೋಷ ಆಗಿರಬೇಕು, ನಮ್ಮ ದೇಶದ ಒಬ್ಬ ಪ್ರಜೆ ಅಂತ ಹೇಳ್ತಿರೋ, ನಾಗರಿಕಗಳು ಅಂತ ಹೇಳ್ತಿರೋ, ಅವ್ರು ಬಂದು ಅಮೆರಿಕಾದಲ್ಲಿ ನನ್ನನ್ನು ಗುರುತಿಡಿದ್ದಾರೆ ಅಂದಾಗ, ನಾನು ಅಂತಲ್ಲ ಯಾರೇ ಆಗಿದ್ರು ಆ ಕಲಾವಿದೆ ಆಗಿ ಧ್ವನಿ ಮುಖಾಂತರವಾಗಿ ಪರಿಚಯ ಆದವರು ಮಾತಾಡಿಸಿದ್ದಾರೆ ಅಂದರೆ ಎಷ್ಟು ಸಂತೋಷ ಆಗಬೇಕು.
1: ನಿಜ, ಹೌದು. ಅಂದರೆ ನೀವು ಹೇಳ್ತಾ ಇದ್ರಿ ಅವಾಗಿನ ಕಾಲದ ನಾಟಕಗಳು, ಆ ನಾಟಕಗಳಲ್ಲಿ ಕೊಡ್ತಾ ಇದ್ದಂತಹ ತರಬೇತಿಗಳು, ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದು, ಆಕಾಶವಾಣಿ ಕೇಂದ್ರದಲ್ಲಿದ್ದಂತಹ ನಿರ್ದೇಶಕರು, ನೀವು ಸಾಕಷ್ಟು ನಾಟಕಕಾರರ ಜೊತೆಗೆ ಕೆಲಸ ಮಾಡಿದ್ದೀರಿ, ಬಹಳಷ್ಟು ಜನರ ಜೊತೆಗೆ ನಿಮಗಿದೆ ಒಂದು ಒಡನಾಟ ಇದೆ, ಒಂದು ಅನುಭವ ಇದೆ, ಅದನ್ನೆಲ್ಲ ಒಂದಿಷ್ಟು ನೆನಪು ಮಾಡ್ಕೊಳ್ಳೋದಾದರೆ, ಮೆಲುಕು ಹಾಕೋದಾದರೆ, ಯಾವ್ಯಾವ ಒಂದು ಸಂದರ್ಭಗಳಲ್ಲಿ ಹೇಗೆಲ್ಲ ಇರ್ತಾ ಇತ್ತು ನಿಮ್ಮ ತರಬೇತಿಗಳು, ನಾಟಕ ರಿಹರ್ಸಲ್ ಮಾಡಬೇಕಾದ್ರೆ, ರೆಕಾರ್ಡಿಂಗ್ ಮಾಡಬೇಕಾದ್ರೆ, ಅದನ್ನು ಸ್ವಲ್ಪ ಹೇಳಿ.
0: ನಮಗೆ ಸಮಯ ಪ್ರಜ್ಞೆ ಅಂತ ಕಲಿಸಿದ್ದು ಅಂದರೆ ಆಕಾಶವಾಣಿ. ನಾನು ಫಸ್ಟು ನನ್ನ ಧ್ವನಿ ಪರೀಕ್ಷೆಗೆ ಹೇಳಿದಾಗ ಅವ್ರು ಕೇಳಿದ್ರು, ನಿಮಗೆ 6 ಗಂಟೆಗೆ ಸಿಗ್ನೇಚರ್ ಟೋನ್ ಕೊಡಬೇಕು ಆಕಾಶವಾಣಿಲಿ, ನೀವು ಸಮಯಕ್ಕೆ ಸರಿಯಾಗಿ ಅಲ್ಲಿ ಇರಲೇಬೇಕು ಆ ಸಮಯದಲ್ಲಿ, ಅಕಸ್ಮಾತ್ ನೀವು ಬರುವಾಗ ತಡ ಆದರೆ ಏನು ಮಾಡಬೇಕು? ಅದು ನಿಜವಾದ ಒಂದು ಒಳ್ಳೆ ಪ್ರಶ್ನೆ. ಯಾಕೆಂದರೆ ಸಿಗ್ನೇಚರ್ ಟೋನ್ ಹಾಕಿದ ತಕ್ಷಣ ಆಕಾಶವಾಣಿಲಿ ತಕ್ಷಣ ನಮ್ಮ ಅನೌನ್ಸ್ಮೆಂಟ್ ಬರಬೇಕು. ಆಗ ನಾನು ಹೇಳಿದೆ, ಅಕಸ್ಮಾತ್ ನನ್ನ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ 1 ಗಂಟೆ ತಗೊಳ್ಳುತ್ತೆ ಸಮಯ ಅನ್ನೋದಾದರೆ, ನಾನು 5 ಗಂಟೆಗೆ ಮನೆ ಬಿಡೋ ಬದಲು ನಾನೇನು ಮಾಡ್ತೀನಿ, 4:45 ಮನೆ ಬಿಟ್ಟು ಇಲ್ಲಿ 5:30 ಮನೆ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಅಲ್ಲಿಂದ ಏನೇನು ಪರಿಕರಗಳನ್ನ ಜೋಡಿಸ್ಕೋಬೇಕಲ್ಲ ಅದನ್ನು ಜೋಡಿಸ್ಕೊಂಡು 6 ಗಂಟೆಗೆ ಸಿಗ್ನೇಚರ್ ಟೋನ್ ಹಾಕಿ ನಾನು ಮಾಡ್ತಾಯಿದ್ದೆ ಅಂತ ಹೇಳಿ ನನ್ನ ಮೊದಲ ಸಂದರ್ಶನ. ಅದಾದಮೇಲೆ ನಮ್ಮ ವಸಂತ ಕವಲಿಯವರು ನಮ್ಮ ನಾಟಕ ವಿಭಾಗದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು. ಅವರು ಹೇಳೋರು, ಅವರು ಮೊದಲು ಬಂದು ಕೂತ್ಕೊಂಡಿರೋರು, ಎಲ್ಲರಿಗಿಂತ ಮುಂಚೆ ಬಂದು ಒಬ್ಬರು ಬಂದಾಗಲೂ ಕೈಯಲ್ಲಿರೋ ವಾಚ್ ನೋಡೋರು,

0: ಒಂಬತ್ತು ಗಂಟೆ ಅಂದರೆ 8:55 9:05 ಇದನ್ನು ನಾನು ಪ್ರತಿಯೊಂದು ಕಡೆ ನಾನು ಸಮಯ ಪಾಲನೆಗೆ ನಾನು ಬಹಳ ಬಹಳ ನೆನಪು ಮಾಡ್ಕೊಳ್ಳೋದು ಅಂತಂದರೆ ವಸಂತ ಕವಲಿಯವ್ರನ್ನ. ಹಾಗಾಗಿ ನೀಲಕಂಠರಾವ್ ಅಂತ ಹೇಳಿ ಅವ್ರ ಹತ್ರ ಹೇಳಿ ಬಹಳ ನಾಟಕಗಳು ಮಾಡಿದೆ. ಆಕಾಶವಾಣಿಯಿಂದ ಶ್ರೋತೃಗಳಿಗೋಸ್ಕರ ಒಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ನಡೆಸೋರು, ಇನ್ವೈಟೆಡ್ ಆಡಿಯನ್ಸ್ ಅಂತಲ್ಲ. ಆವಾಗ ಅವರ ಬಂದು ಅವರ ಮುಂದೆ ಕಾರ್ಯಕ್ರಮಗಳು, ಎಲ್ಲ ರೀತಿ ಕಾರ್ಯಕ್ರಮಗಳು ಥಿಯೇಟರ್ ಸ್ಟೇಜ್ ಮೇಲೆ ಕಾರ್ಯಕ್ರಮ ಕೊಡ್ತಾಯಿದ್ವು. ಆವಾಗ ನಾನು ಒಂದು ನಾಟಕ ಮಾಡಿದೆ, ಅದರೊಳಗಡೆ ಒಂದು ಲೆಕ್ಚರರ್ ಪಾತ್ರ ನೀಲಕಂಠರಾವ್ ಅವರೇ ನಿರ್ದೇಶನ ಮಾಡಿದರು. ಅದು ಕಾಲ ಬದಲಾಯಿತು, ನಿಜವಾಗ್ಲೂ ಕಾಲ ಬದಲಾಯಿತು ಅಂದರೆ ನನಗೂ ಕಾಲ ಬದಲಾಯಿತು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಅದರೊಳಗಿರೋದು ಎಷ್ಟರ ಮಟ್ಟಿಗೆ ಅವರು ಒಬ್ಬ ಸೋದರತ್ತೆ, ಅವಳ ಸೋದರ ಸೊಸೆಗೆ ನನ್ನ ಸೊಸೆ, ನನ್ನ ಅವನ ಪ್ರಿಯಕರನ ಜೊತೆ ಲವರ್ ಜೊತೆ ಹೆಗಲ್ ಮೇಲೆ ಕೈ ಇಟ್ಕೊಂಡು ಸ್ಕೂಟರ್ ಮೇಲೆ ಹೋಗಬೇಕು, ಇಂಥ ಒಂದು ಸಾಮಾಜಿಕ ಪ್ರಜ್ಞೆ ನಮ್ಮ ಸುನಂದಮ್ಮನವ್ರಿಗೆ ಹೆಂಗೆ ಬಂತು ಅಂತ ಇವತ್ತಿಗೂ ನನಗೆ ನಂಬಕ್ಕಾಗಲ್ಲ.
1: ಸುನಂದಮ್ಮ ಅವರು ತುಂಬ ಪ್ರಗತಿಪರ ಚಿಂತನೆಯನ್ನು ಉಳ್ಳಂಥವರು, ಮತ್ತು ಅವರು ಹಾಸ್ಯದ ಮೂಲಕನೇ ಸಾಕಷ್ಟು ವಿಚಾರಗಳನ್ನು ಎಲ್ಲರಿಗೂ ಹೇಳ್ತಾ ಇದ್ರು, ಎಲ್ರಿಗೂ ತಟ್ಟೋ ಹಾಗೆ ಹೇಳ್ತಾ ಇದ್ರು. ಅಂದರೆ ನೀವು ಹೇಳ್ತೀರಿ ಸಮಯ ಪಾಲನೆ ಮತ್ತು ಭಾಷಾ ಶುದ್ಧಿ ನಾಟಕಗಳಲ್ಲಿ ಅಭಿನಯಿಸೋದ್ರಿಂದ ಬಂತು ಅಂತ ಹೇಳಿ. ಆಕಾಶವಾಣಿಯಲ್ಲಿ ಅಂದರೆ ಕೆಲಸ ಮಾಡ್ತಾ ಮಾಡ್ತಾನೆ ನೀವು ಮತ್ತೆ ಯಾವ ಕಡೆ ಹೊರಳಿದ್ರಿ?
0: ಆಕಾಶವಾಣಿ ಒಳಗಡೆ ಅದೇ ಈ ಭಾಷಾ ಶುದ್ಧಿ ಸಮಯ ಪಾಲನೆ ಇದೆಲ್ಲ ಕಲ್ತಿದ್ರ ಜೊತೆಗೆ ಈ ನಾಟಕದಲ್ಲಿ ಅಭಿನಯಿಸೋ ಒಂದು ಅವಕಾಶ ಬಂತಲ್ಲ. ಆವಾಗ ನಮ್ಮ ಉಮಾ ಶಿವಕುಮಾರ್ ಅವರ ತಾಯಿ ಇಲ್ಲಿ ಸ್ಟೇಷನ್ ಡೈರೆಕ್ಟರ್ ಆಗಿದ್ದರು, ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟ್ರು, ಅವರು ಬಂದು ಬೆನ್ನು ತಟ್ಬಿಟ್ಟು ನಿನಗೆ ಟ್ಯಾಲೆಂಟ್ ಇದೆ ಬಿಟ್ಬಿಡ್ಬೇಡ ಮುಂದುವರಿಸಿದ್ರು. ಅದು ಎಂಥ ಪ್ರಭಾವ ಬೀರ್ತು ಅಂದರೆ ಅವತ್ತು ನಾನು ಅಂದ್ಕೊಂಡೆ ನನಗೇನು ಯಾವುದೇ ವರ್ಕ್ಶಾಪಲ್ಲಿ ಕೆಲಸ ಮಾಡಿಲ್ಲ, ನನಗೆ ಹಿನ್ನೆಲೆ ಇಲ್ಲ, ಅಭಿನಯದ ಒಂದು ಗಂಧ ಗಾಳಿ ಸಹಿತ ನನಗೆ ಗೊತ್ತಿಲ್ಲ ನಾನು ಈ ಇದಕ್ಕೆ ಬಂದಾಗ ರಂಗಕ್ಕೆ ಬಂದಾಗ. ಆವಾಗ ಅವ್ರು ಹೇಳಿದ್ಮೇಲೆ ನಾನು ಯಾಕೆ ರಂಗಭೂಮಿನಲ್ಲಿ ನಾನು ಅಭಿನಯ ಮಾಡಬಾರ್ದು ಅನ್ನೋ ಒಂದು ಉತ್ಸಾಹ ಬಂತು. ಅಲ್ಲಿಂದ ಒಂದೊಂದೇ ನಾಟಕಗಳು ಯಾವ್ದಾವುದು ಅವಕಾಶ ಬರುತ್ತೋ ಮಾಡ್ಕೊಂಡು ಹೋದೆ. ಹಾಗಾಗಿ ಒಳ್ಳೊಳ್ಳೆ ನಾಟಕಗಳನ್ನ ಮಾಡೋ ಅವಕಾಶಗಳು ಬಂತು ನನಗೆ. ಹೀಗಾಗಿ ಎಲ್ಲದಕ್ಕೂ ಮೂಲ ಆಕಾಶವಾಣಿ, ಅದನ್ನು ನಾನು ಹೇಳೋದಕ್ಕೆ ತುಂಬ
1: ಇಷ್ಟಪಡ್ತೀನಿಂದ ಇವತ್ತಿನವರೆಗೂ ಆಕಾಶವಾಣಿ ಜೊತೆಗೆ ನಂಟು ಮುಂದುವರ್ಕೊಂಡು ಬರ್ತಾನೇ ಇದೆ.
0: ನಿಜ.
1: ಏನು ಆಗಬೇಕು ಅಂತ ಅಂದ್ಕೊಂಡಿದ್ರಿ ಮೇಡಮ್ ನೀವು ಲೈಫಲ್ಲಿ?
0: ಮೇಡಮ್, ನನಗೆ ಯಾವತ್ತೂ ಈ ಭಾವನೆ ಬರಲೇ ಇಲ್ಲ ನನಗೆ. ನನ್ನ ಮೊದಲಿಂದ ಅದು ಹೇಗೋ ಆ ಸಮಯದಲ್ಲಿ ಏನು ನನ್ನ ತಲೆಗೆ ಬರುತ್ತೋ ನಾನು ಮಾಡ್ಕೊಂಡು ಹೊರಟೋಗಿದ್ದೀನಿ. ನಂಗೆ ಅಭಿನಯ ಗೊತ್ತಿರಲಿಲ್ಲ, ಅವ್ರು ಕರೆದ ತಕ್ಷಣ ಹ್ಞೂ ಬರ್ತೀನಿ, ಆಮೇಲೆ ಹೌದಾ ಯಾವತ್ತು ಈ ದಿವಸ ಅಷ್ಟೇ. ನನ್ನ ಪಾತ್ರ ಏನು ಎತ್ತು ಯಾವುದನ್ನು ಕೇಳ್ತಾ ಇರಲಿಲ್ಲ, ಹಂಗೆ ಮುಂದುವರಿಸ್ಕೊಂಡು ಬಂದಿದ್ದು ಮೇಡಮ್ ನನ್ನ ವಿಷಯದಲ್ಲಿ.
1: ಹೇಗೆ ಸಿನಿಮಾ ಶೂಟಿಂಗಲ್ಲೆಲ್ಲ, ಸಿನಿಮಾ ಶೂಟಿಂಗ್ ಮತ್ತು ಧಾರಾವಾಹಿಗಳಲ್ಲೆಲ್ಲ ಭಾಗವಹಿಸ್ತೀರಿ, ಇವಾಗ ಸಾಕಷ್ಟು ಸಿನಿಮಾಗಳಲ್ಲಂತೂ ಬಂದಿದ್ದೀರಿ, ಧಾರಾವಾಹಿಗಳಲ್ಲಿದ್ದೀರಿ, ರೇಡಿಯೋದಲ್ಲಿದ್ದೀರಿ, ಎಲ್ಲ ಕಡೆಗಳಲ್ಲೂ ಅಭಿನಯ ಅಂತೂ ನಿರಂತರವಾಗಿದೆ. ಈಗ ನಿಮ್ಮದೇ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ ನಾವು.
0: ಹಾಂ

0: ಬಂತು ಬಂತು ಬಂತು ಬಂತು ಬಂತು ಬಂತು ಬಂಗಾರ ಕಂದ.
1: ಪರಿಮಳ ಕಾರ್ಯಕ್ರಮದಲ್ಲಿ ಚಿನ್ನಾರಿ ಮುತ್ತ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಸಂಗೀತ ಬೇಬಿ ರೇಖಾ ಅವರೆಲ್ಲರೂ ಕೂಡ ಧ್ವನಿಯಾಗಿದ್ದಂತಹ ಗೀತೆ, ವೆಂಕಟೇಶ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ ಇತ್ತು ಹಾಡಿಗೆ. ಪರಿಮಳ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ ಅವರು ನಮ್ಮ ಜೊತೆಯಾಗಿದ್ದಾರೆ. ಅವರ 53 ವರ್ಷಗಳ ಕಲಾ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ವರುಣ್, ಈಗ ಮೇಡಮ್ ಅವರ ಹತ್ರ ಯಾವ ವಿಷಯನ ಕೇಳಿ ತಿಳ್ಕೊಳ್ಳೋಣ ನಾವು.
2: ಪ್ರಶ್ನೆ ಏನಪ್ಪ ಅಂದರೆ, ಮೇಡಮ್ ನೀವು ಮಾಲ್ಗುಡಿ ಡೇಸ್ನಲ್ಲಿ ಅಭಿನಯಿಸಿದ್ದೀರಿ, ಶಂಕರ್ನಾಗ್ ಅವರೊಟ್ಟಿಗೆ ಕೆಲಸ ಮಾಡಿದಂತಹ ಆ ದಿನಗಳು, ಆ ಅನುಭವ ಹೇಗಿತ್ತು ಅಂತ ಹೇಳ್ಬೋದಾ?
3: ನಿಜ ಹೇಳಬೇಕು ಅಂದರೆ ಶಂಕರ್ನಾಗ್ ಸರ್ನ ಫಸ್ಟ್ ಟೈಮ್ ನಾನು ನೋಡಿದ್ದೆ ಮಾಲ್ಗುಡಿ ಡೇಸ್ನ ಒಂದು ಸೆಟ್ಟಲ್ಲಿ. ಅವತ್ತಾಗ್ತಾನೆ ಬೆಳಗ್ಗೆ ಒಂದು 7:30 ಆಗುಂಬೆನ ತಲುಪಿದ್ದು. ಶಂಕರ್ನಾಗ್ ಆಗಲೇ ರೆಡಿ ಆಗಿಬಿಟ್ಟಿದ್ರು, ಅಮ್ಮ ಈ ಥರ ರೆಡಿ ಆಗಿತ್ತಲ್ಬಿಟ್ಟು ಅಂತ. ಅವರು ವಿಜಯ್ ಕಶ್ಯಪ್ ಅಂತ ಹಿಂದಿ ಕಲಾವಿದರು, ಅವರ ಜೊತೆ ಒಂದು ಪಾತ್ರ ಇತ್ತು ನನಗೆ ಹಿಂದಿನಲ್ಲಿರೋದದು, ಅದು ಮೊದಲನೇ ಸಲ ನಾನು ಮಾಡ್ತಾ ಇರೋದು. ಅಂಥ ದಿಗ್ಗಜರ ಜೊತೆ ನಾನು ಪಾತ್ರ ವಹಿಸ್ಬೇಕು ಅಂತಂದಾಗ ಸ್ವಲ್ಪ ನಡುಕ ಇರುತ್ತಲ್ಲ ಇತ್ತು. ಆಮೇಲೆ ಒಂದ್ಸಲ ಬಂದಾಗ ಅವ್ರು ಹೇಳಿದ್ರು, ಇಲ್ಲ ಇನ್ನೂ ಸಹಜವಾಗಿ ನೀವು ಬರಬೇಕು ಅಂತಂದರು. ಅಂದರೆ ಅಷ್ಟು ದೊಡ್ಡ ನಿರ್ದೇಶಕ ಅಷ್ಟು ಮಟ್ಟಿಗೆ ಒಬ್ಬ ಕಲಾವಿದರಿಗೆ ಒಂದು ಇದು ಮಾಡ್ತಾರಲ್ಲ, ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾರಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕೆ ನನಗೆ ಅಷ್ಟು ಒಳಗಡೆ ಇದ್ದೆ ನಡ್ಕ ಇಲ್ಲ, ಕಡಿಮೆ ಆಗಿದ್ದು ಅವ್ರು ಹೇಳೋ ರೀತಿ ಒಳಗಡೆ. ಅಂದರೆ ಅಂಥ ಒಬ್ಬ ನಿರ್ದೇಶಕನ ಕೈಲಿ ಕೆಲಸ ಮಾಡುವ ಸೌಭಾಗ್ಯ ನನಗೆ ದೊರಕುತ್ತಲ್ಲ. ನಾನಿನ್ನು ಆಗ ಅಂಬೆಗಾಲಿಡ್ತಾ ಇರೋ ಮಗು ಥರ, ನಾನು ನನಗೇನು ಅಭಿನಯದ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ತಾನೇ ಆರಂಭಿಕ ದಿನಗಳು ಮೊದಲು ದೂರದರ್ಶನದಲ್ಲಿ ನೆರಳು ಅನ್ನೋ ಒಂದು ಟೆಲಿಪ್ಲೇ ಮಾಡಿದ್ ಬಿಟ್ಟರೆ ನೆಕ್ಸ್ಟು ಇದಕ್ಕೆ ಹೋಗಿದ್ದು, ನನಗೆ ಅಂಥ ಅನುಭವ ಇರಲಿಲ್ಲ. ಆದರೂ ಹಿಂದಿನಲ್ಲಿ ನಡ್ಕೊಂಡು ಬಂದು ಡೈಲಾಗ್ ಹೇಳಬೇಕು. ನಾವು ಯಾವಾಗಲೂ ರಂಗಭೂಮಿನಲ್ಲಿ ಏನು ಮಾಡ್ತೀವಿ, ನಿಂತ್ಕೊಂಡು ಜಾಸ್ತಿ ಅಭಿನಯ ಮಾಡೋದು, ಅಕಸ್ಮಾತಾಗಿದ್ದರೆ ಹಿಂಗೆ ನಡ್ಕೊಂಡು ಹೋಗೋದು. ಅಲ್ಲಿ ಹಾಗಲ್ಲ, ಮಾತಾಡ್ಕೊಂಡು ಹಾಗೆ ಮುಂದಕ್ಕೆ ಬರಬೇಕಾಗಿತ್ತು. ಅದು ವಿಜಯ್ ಕಶ್ಯಪ್ ಅಂತ ಒಬ್ಬ ಅಸಾಧಾರಣ ಕಲಾವಿದ, ಅವ್ರ ಮುಂದೆ ಅಭಿನಯಿಸ್ಬೇಕಾಗ ಆಗ ಬಂತು. ಅದು ಚಾಕು ಚೂರಿನ ಹರಿತ ಮಾಡೋವಂಥ ಒಂದು ಇರುತ್ತಲ್ಲ, ಅದು ನನ್ನ ಚಾಕು ನೋಡಿ ಹಿಂಗೆ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಂಡು ಬರೋದು. ಅದು ಇವತ್ತಿಗೆ ನೋಡಿದಾಗ ಹೌದು, ನಾನು ಎಷ್ಟು ಹೆಂಗೆ ಮಾಡಿದೆ, ಹೆಂಗೆ ಅಭಿನಯಿಸಿದೆ ಅಂತ.
1: ಮೇಡಮ್, ನೀವು ನಾನಿನ್ನೂ ಕಾಲಿಡ್ತಾ ಇದ್ದಂಥ ದಿನಗಳು ಅಂತ ಹೇಳಿದ್ರೆ, ಆದರೆ ಆ ಸೀರಿಯಲ್ ಅವತ್ತಿನ ಕಾಲಕ್ಕೆ ನ್ಯಾಷನಲ್ ದೇಶವ್ಯಾಪಿನಲ್ಲಿ ಪ್ರಸಾರ ಆಗ್ತಾ ಇತ್ತು. ಹಾಗಾಗಿ ನೀವು ಅಂಬೆಗಾಲಿಟ್ಟರು ಕೂಡ ಇಡೀ ದೇಶದಲ್ಲಿ ನೀವು ಕಲಾವಿದೆಯಾಗಿ ಹೆಜ್ಜೆ ಮೂಡಿಸ್ತಾ ಇದ್ರಿ.
3: ಅದಾದಮೇಲೆ ಅವತ್ತೇನಾಗೋಯ್ತು, ಅದು ಮಾಡ್ಕೊಂಡು ಬಂದ್ಬಿಟ್ಟು ಅದು ಮುಗಿದೋಯ್ತು. ಅದಾದಮೇಲೆ ಮತ್ತೆ ನಾಗ ಅಂತ ಹೇಳಿ ಒಂದು ಕೊನೆಯ ಎಪಿಸೋಡ್ದು, ಅದರೊಳಗಡೆ ಶಂಕರ್ನಾಗ್ ಸರ್ ಮತ್ತು ಮಾಸ್ಟರ್ ಮಂಜುನಾಥ್ ಅವ್ರ ಜೊತೆ ನಾನೊಬ್ಳು ಆ ಮನೆ ಒಡತಿ ಅವಳು, ಅವಳು ಮುಂದೆ ಒಂದು ನಾಗ ಬಂದು ಇದನ್ನು ತೆಗೆದು ತೋರಿಸ್ಬೇಕು ಅದ್ರ ಆಟ ನಾನು ಅದ್ರ ಬಳಿ ಬಂದಿದ್ದರು. ಆದರೆ ಶಂಕರ್ನಾಗ್ ಅವರು ಎಷ್ಟೇ ದೊಡ್ಡ ನಿರ್ದೇಶಕ ಆಗಿದ್ದರು, ಎಷ್ಟೇ ದೊಡ್ಡ ನಟ ಆಗಿದ್ದರು, ಬಹಳ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ, ಆ ಥರ ಮನುಷ್ಯ ಒಂಥರ ಪ್ರತಿಭಾವಂತ, ಡೌನ್ ಟು ಅರ್ತ್ ಅಂದರೆ ಅಷ್ಟು ಒಂದು ಪ್ರತಿಭೆ ಇತ್ತು ನನಗೆ. ಯಾಕೆಂದರೆ ಅವ್ರು ತುಂಬ ನೆನಪು ಬರುತ್ತೆ, ಅಷ್ಟು ಸಿಂಪ್ಲಿಸಿಟಿ ಅನ್ನೋದು ಅವ್ರ ಹೆಸರಿನಲ್ಲೇ ಇತ್ತು ಅನ್ನೋ ಅಷ್ಟು ಮಟ್ಟಿಗೆ ಇದ್ದರು ಅವ್ರ ಜೊತೆ ಕೆಲಸ. ಯಾಕೆ ನನ್ನ ಮೊಟ್ಟ ಮೊದಲನೇ ಅನುಭವ ಅವ್ರ ಜೊತೆ ಮಾಡಿದ್ದು. ಆಗ ತಾನೊಬ್ಬ ದೊಡ್ಡ ನಿರ್ದೇಶಕ ಅಂತ ಯಾವತ್ತೂ ಅವರ ಆ ಒಂದು ಇದೇ ತೋರಿಸಲೇ ಇಲ್ಲ, ಪ್ರತಿಯೊಬ್ಬರಿಗೂ ಅದೇ ರೀತಿ ಹೇಳ್ಕೊಡೋರು. ನಂಗೆ ಆ ಮಾಡಿದ ಮಾತ್ರ ನೆನಪು ನನ್ನ ಜೊತೆ ಶಾಶ್ವತವಾಗಿ ಉಳಿದಿರುತ್ತೆ.
2: ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹಾಗೆಯೇ ನಿಮಗೂ ಗೋಬಿಗೂ ಮತ್ತು ಶಂಕರ್ನಾಗ್ ಸರ್ಗೂ ಒಂದು ಒಳ್ಳೆ ಅವಿನಾಭಾವ ಸಂಬಂಧ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ ಅಂತ.
3: ಅದು ಆವಾಗ ಜನತಾ ಪಕ್ಷದವರು ಒಂದು ಇದನ್ನು ಕೊಟ್ಟಿದ್ರು, ಏನಂದರೆ ಇಡೀ ಭಾರತ್ ಬಂದ್ಗೆ ಒಂದು ಕರೆ ಕೊಟ್ಟಿದ್ದಾಗ ಅವತ್ತಿನ ದಿವಸ ಚಿತ್ರೀಕರಣನ ಸ್ಥಗಿತಗೊಳಿಸಿ ನಾವೆಲ್ಲರೂ ಒಂದು ಮ್ಯಾಟಡಾರ್ ವ್ಯಾನ್ನಲ್ಲಿ ಇಡೀ ತಂಡ ಇಲ್ಲಿಂದ ದಾರಿ ಉದ್ದಕ್ಕೂ ಎಲ್ಲಾರನ್ನ ಅಂಗಡಿ ಬಾಗಿಲು ಮುಚ್ಚಿಬಿಟ್ಟು ಉಡುಪಿಗೆ ಹೋದ್ವು. ಉಡುಪಿಗೆ ಹೋದಾಗ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋದಾಗ ಸರಿ ನನಗೆ ಇದು ಮಾಡಿದ್ರು, ನಾನು ಶಾಖಾಹಾರಿ, ನಾನು ಮಾಂಸಾಹಾರಿ ಅಲ್ಲ. ಹಾಗಿದ್ದಾಗ ಏನಾಯ್ತು, ತರಿಸಿದಾಗ ಇಲ್ಲ ಶಂಕರ್ ಸರ್ ನಾನು ವೆಜಿಟೇರಿಯನ್ನು ಅಂತದ್ದೆ. ಸರಿ, ಅವರು ಗೋಬಿ ಮಂಚೂರಿ ತರಿಸಿದ್ದಾರೆ. ನನ್ನ ಒಂದು ಆ ವಯಸ್ಸಲ್ಲಿ ನನಗೆ ಅದರ ಅನುಭವ ಗೊತ್ತೇ ಇಲ್ಲ, ಅದು ಗೋಬಿ ಮಂಚೂರಿನ ಇಲ್ಲ, ನಾನು ತಿಂದಿಲ್ಲ. ಅದನ್ನು ನೋಡಿದ ತಕ್ಷಣ ನನಗೆ ಏನಿಸ್ತು, ಶಂಕರ್ ಸರ್ ಅಯ್ಯೋ ರಾಧಾ ಮೇಡಮ್ ಅದು ಗೋಬಿ ಮಂಚೂರಿ ಹೂಕೋಸಲ್ಲಿ ಮಾಡಿರೋದು, ನಾನ್ ವೆಜ್ ಅಲ್ಲ, ಧಾರಾಳವಾಗಿ ತಿನ್ನಿ ಅಂತಂದ್ರು. ಇವತ್ತಿಗೂ ನಾನು ಗೋಬಿ ಮಂಚೂರಿನ ತಿನ್ನಕ್ಕೆ ಹೋದಾಗ ಶಂಕರ್ ಸರ್ರೇ ನನಗೆ ನೆನಪು ಬರೋದು. ಹಂಗೆ ಹೇಳಿದ್ರು, ದಿನಗಳು ಕಳೆದೋಯ್ತು, ಶಂಕರ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಅವ್ರ ನೆನಪು ಮಾತ್ರ ಶಾಶ್ವತವಾಗಿ ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಉಳಿದಿರುತ್ತೆ.
1: ಮೇಡಮ್, ಇದೇ ನೆನಪಲ್ಲಿ ನಾವು ಶಂಕರ್ ಸರ್ ಅವ್ರದ್ದು ಒಂದು ಹಾಡು ಕೇಳ್ಕೊಂಡು ಬಂದ್ಬಿಡೋಣ.
3: ಖಂಡಿತ ಮೇಡಮ್, ಖಂಡಿತ.

0: ಹೌದು, ನೀವು ಕೇಳ್ತಾ ಇರೋದು ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ ಅವರು. ಸಿಬಿಐ ಶಂಕರ್ ಚಿತ್ರದ ಗೀತೆ ಕೂಡ ಕೇಳಿಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಮೇಡಮ್, ನೀವು ಮಾಲ್ಗುಡಿ ಡೇಸ್ ಶೂಟಿಂಗ್ ಟೈಮಲ್ಲಿ ಶಂಕರ್ ನಾಗ್ ಅವರು ತೋರಿಸಿದಂಥ ಒಂದು ಪ್ರೀತಿ ವಿಶ್ವಾಸ ಅದ್ರ ಬಗ್ಗೆ ಹೇಳ್ತಾ ಇದ್ರಿ, ಮತ್ತು ಒಂದು ಸಣ್ಣ ಆಕ್ಸಿಡೆಂಟ್ ಕೂಡ ಆಯಿತು ಅಂತ ಹೇಳ್ತಾ ಇದ್ರಿ. ಹೇಗಾಯಿತು ಆಕ್ಸಿಡೆಂಟು, ಏನಾಯಿತು ಅದ್ರ ಬಗ್ಗೆ ಒಂದಿಷ್ಟು ಹೇಳಿ.
1: ಹಾಂ, ಅದೇನಾಯ್ತು ಅಂದರೆ ನಾವೆಲ್ಲ ಭಾರತ್ ಬಂದಿಗೆ ನಾವೊಂದು 10-15 ಜನ ಮ್ಯಾಟಡಾರ್ಲಿ ಹೋದ್ವಂದ್ವಲ್ಲ, ಕೆಲವರೇ ಇಲ್ಲೇ ಉಳ್ಕೊಂಡಿದ್ರು. ಮತ್ತು ಅದರೊಳಗಡೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಒಂದು ಪಾತ್ರ ಮಾಡ್ತಾಯಿದ್ರು. ಅವರು ಮಗು ಇದೆ, ನಾನು ಬರೋಕ್ಕಾಗೋದಿಲ್ಲ ಅಂಥೇಳಿ ಅಲ್ಲೇ ಉಳ್ಕೊಂಡ್ಬಿಟ್ರು. ಅಲ್ಲಿ ಉಳ್ಕೊಂಡಿದ್ದಾಗ ಏನಾಗಿದೆ, ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಸೇರಿದ್ದಾರೆ. ಅಲ್ಲಿ ಒಂದು ಹಳೆಯ ಒಂದು ನಿರ್ಮಾಣ ಗುಂಡ ಒಂದು ಕಟ್ಟಡ ಇತ್ತು, ಅದರೊಳಗೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಆಗೇನು ಮಾಡಿಬಿಟ್ಟಿದ್ದಾನೆ, ಯಾರೋ ಒಬ್ಬ ಹುಡುಗ ಜನರೇಟರ್ ವ್ಯಾನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಸೀದಾ ಬಂದಿದ್ದು ಇವರೆಲ್ಲ ಊಟ ಮಾಡ್ತಾಯಿದ್ರಲ್ಲ ಆ ಜಾಗಕ್ಕೆ ಗುದ್ದುಬಿಡ್ತು. ಗುದ್ದಿದ ತಕ್ಷಣ ಬಿಲ್ಡಿಂಗ್ ತೀರಾ ಕೊಲಾಪ್ಸ್ ಆಗ್ಬಿಟ್ಟು, ಹಳೇ ಬಿಲ್ಡಿಂಗ್ ಅದು. ಕೊಲಾಪ್ಸ್ ಆದ ತಕ್ಷಣ ಸುಮಾರು ಜನಕ್ಕೆ ಏಟುಗಳಾಯಿತು, ಲಕ್ಷ್ಮೀ ಚಂದ್ರಶೇಖರ್ ಅವರಿಗೆ ಕೈಗೆ ಪೆಟ್ಟಾಯಿತು, ಪುಣ್ಯ ಮಗುಗೇನೂ ಆಗಿರಲಿಲ್ಲ. ಅವರೆಲ್ಲರನ್ನ ಅವರ ಅದೃಷ್ಟ ಏನಂತಂದರೆ ನಿರ್ಮಾಪಕರ ಮಗ ಅವತ್ತು ಅಲ್ಲಿಗೆ ಬಂದಿದ್ದಾರೆ ಆ ಟೈಮಲ್ಲಿ. ಅದು ಎಷ್ಟು ಉಪಯೋಗ ಆಯಿತು ಅಂದರೆ, ಕರೆಗೆ ಯಾರ್ಯಾರು ಇದಾಗಿತ್ತು ಏಟುಗಳಾಗಿತ್ತು ಅವ್ರನ್ನೆಲ್ಲರನ್ನ ಆವಾಗ ಮಣಿಪಾಲ್ ಒಂದೇ ಕಡೆ ಅವರಿಗೆ ಚಿಕಿತ್ಸೆ ಕೊಡಬೇಕಾಗಿದೆ, ಹತ್ತಿರದಲ್ಲಿ ಯಾವುದು ಆಸ್ಪತ್ರೆಗಳಿರಲಿಲ್ಲ. ಸೊ ಆಗುಂಬೆಯಿಂದ ಮಣಿಪಾಲ್ಗೆ ಅವ್ರನ್ನೆಲ್ಲರನ್ನು ಕರ್ಕೊಂಡು ಬಂದರು. ಇದು ಶಂಕರ್ ಅವ್ರಿಗೂ ಗೊತ್ತಾಯಿತು, ನಾವೆಲ್ಲ ಅಲ್ಲೆಲ್ಲ ಊಟ ಮಾಡ್ಕೊಂಡು ಅಲ್ಲೇ ಇದ್ದೀವಿ, ಈ ಥರ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲರೂ ಮಣಿಪಾಲ್ ಆಸ್ಪತ್ರೆಗೆ ಹೋದ್ವು. ಹೋದರೆ ಸುಮಾರು ಜನಕ್ಕೆ ಲಕ್ಷ್ಮೀ ಚಂದ್ರಶೇಖರ್ ಅವರಿಗೆ ಕೈ ಫ್ರಾಕ್ಚರ್ ಆಗಿತ್ತು, ಮತ್ತು ಒಬ್ಬ ಜಟ್ಕ ಓಡಿಸ್ತಾ ಇದ್ದ ಹುಡುಗನಿಗೆ ತುಂಬ ಗಾಯ ಆಗಿತ್ತು. ಆ ಸಮಯದಲ್ಲಿ ಶಂಕರ್ ಸರ್ ಅಲ್ಲೇ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಏನೇನು ಆಗಿದೆ, ಅವ್ರಿಗೆ ಏನೇನು ಚಿಕಿತ್ಸೆ ಬೇಕು, ಬೇರೆ ಊರಿಗೆ ಏನಾದ್ರು ಕಳಿಸ್ಬೇಕಾ ಅಥವಾ ಅಲ್ಲೇ ಏನಾದ್ರು, ಅದಷ್ಟನ್ನು ತಾನೇ ನಿಂತ್ಕೊಂಡು ಅದನ್ನೆಲ್ಲ ಪೂರ್ತಿ ಅವ್ರಿಗೇನೇನು ಚಿಕಿತ್ಸೆ ಕೊಡಬೇಕಾಯ್ತು ಅದನ್ನೆಲ್ಲ ಕೊಡಿಸ್ತಾ ಇದ್ರು. ಅದನ್ನು ನೋಡಿದಾಗ, ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಆ ಥರ ಜವಾಬ್ದಾರಿ ತಗೊಂಡಿರೋರು ಎಲ್ಲೋ ಕೆಲವು ಮಂದಿ ಸಿಗ್ತಾ ಇರೋದ ಅನಿಸುತ್ತೆ ನನಗೆ. ಅವತ್ತು ಶಂಕರ್ ನಾಗ್ ಅವರು ತೋರಿಸಿದಂಥ ಒಂದು ಸಂಯಮ, ಆ ಒಂದು ಇದು ಭಾವನೆಗಳು ಎಲ್ಲ ನಿಜವಾಗ್ಲೂ ಇವತ್ತಿಗೂ ಅದು ಸ್ತುತ್ಯ.
0: ಅವರು ಶೂಟಿಂಗ್ ಟೈಮಲ್ಲಿ ಆಗಿರಬಹುದು, ಯಾವುದೇ ಸಂದರ್ಭದಲ್ಲಿ ಎಲ್ಲರನ್ನು ಒಂದೇ ಸಮ ಅಂತ ನೋಡ್ತಾ ಇದ್ರು, ಆಮೇಲೆ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ನಾನು ಕರ್ಕೊಂಡು ಬಂದಿದ್ದೀನಿ ಅಥವಾ ನನ್ನ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಗಮನ ಕೊಟ್ಟು ಅವ್ರಿಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತ ಗುಣ ಅನ್ನೋದು ಶಂಕರ್ ನಾಗ್ ಅವರನ್ನ ಹತ್ತಿರದಿಂದ ಬಲ್ಲವರು ದೂರದಿಂದ ಗೊತ್ತಿರೋರ್ಗು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು.
1: ಅದೆಷ್ಟು ಮುಖ್ಯವಾಗಿತ್ತು ನೋಡಿ ಅದು.
0: ಆಮೇಲೆ ಇನ್ನೊಂದೇನೋ ಹೇಳ್ತಾ ಇದ್ರಿ ನೀವು.
1: ಏನ್ ಹೇಳಿ?
0: ನಿಮ್ಮನ್ನೆಲ್ಲ ಬೇರೆ ಕಡೆಗೆ ಕಳಿಸ್ಕೊಟ್ರು ಅಂತ.
1: ಅವತ್ತು ಮೂಡುಬಿದ್ರೆನಲ್ಲಿ ಅವರು ಅಮರನಾಥ್ ಶೆಟ್ಟರು ಒಂದು ಸಾಮೂಹಿಕ ವಿವಾಹದ ಕಾರ್ಯಕ್ರಮನ ಅಲ್ಲಿ ಆಯೋಜನೆ ಮಾಡಿದ್ರು. ಆವಾಗ ಶಂಕರ್ ಸರ್ ಕರೆದ್ಬಿಟ್ಟು, ರಾಧಾ ಅವರೇ ನಾಳೆ ನಿಮ್ದು ಹೇಗೂ ಶೂಟಿಂಗ್ ಇಲ್ಲ, ಅಲ್ಲಿ ಸ್ವಲ್ಪ 10 ಗಂಟೆ ಮೇಲೆ ಕಾರ್ಯಕ್ರಮ ಶುರುವಾಗ್ತಾ ಇತ್ತು. ಸರಿ, ಇವರು ರಾಮಕೃಷ್ಣ ಅವರು ಬಂದಿದ್ರು, ಕಲಾವಿದ ರಾಮಕೃಷ್ಣ ಅವರು, ನಟ ನಾಯಕ ನಟ ಆಗಿದ್ರಲ್ಲ ಅವರು. ಸರಿ, ರಾಮಕೃಷ್ಣ ಅವರು ಬಂದಿರ್ತಾರೆ, ಅವ್ರಿಗೂ ಹೇಗೂ ನಾಳೆ ಕೆಲಸ ಇಲ್ಲ, ನೀವು ಅವರು ಹೋಗ್ಬಿಟ್ಟು ಬಂದ್ಬಿಡಿ, ಕಾರ್ ಕಳಿಸ್ತಾರೆ ಅವರೇನೆ, ನಮ್ಮ ಕಡೆಯಿಂದ ಬಂದಾಗ ಆಗುತ್ತೆ ಅಂತ. ನಾನು ಆಗಿನ್ನೂ ಅಂಬೆ ಹೇಳದ್ನಲ್ಲ, ಅಂಬೆಗಾಲಿಡ್ತಾರೆ. ನಾನು ಇದ್ರೊಳಗೆ ಅಂಥ ಒಂದು ಹೆಸರು ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ನಾನು ಅವ್ರ ಜೊತೆ ಹೋಗೋದು ಅಂತಂದಾಗ ನನಗೆ ಒಂಥರ ಸಂತೋಷ, ಒಂಥರ ಭಯ ಎಲ್ಲ ಇತ್ತು. ಆದರೂ ಅವರು ನನ್ನನ್ನು ಇದು ಮಾಡಿ ಸೆಲೆಕ್ಟ್ ಮಾಡಿ ಕಳಿಸ್ ಆಯ್ಕೆ ಮಾಡಿ ಕಳಿಸಿದ್ರಲ್ಲ, ಅದು ನನಗೆ ಭಾಳ ಸಂತೋಷ ಆಯಿತು. ಯಾರು ಈಗಿನ ಕಾಲದಲ್ಲಿ ಆ ಥರ ಏನೂ ಅನುಭವ ಇಲ್ಲದೆ ಇದ್ದೋಳು, ಒಬ್ರಿಗೆ ಗೊತ್ತಿಲ್ಲದೆ ಇರೋ ಒಬ್ಬರನ್ನ ಕರೆದು ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋ ಅಷ್ಟು ಔದಾರ್ಯ ಅನ್ನೋದು ನಾನು ಅವರಲ್ಲಿ ಕಂಡೆ ಅವತ್ತಿನ ದಿವಸ.
0: ಅವ್ರಿಗೆ ಕಲಾವಿದರೆಲ್ಲರೂ ಒಂದೇ,
1: ನಿಜ ನಿಜ.
0: ಅವರಾಗಿರ್ಲಿ, ಅವ್ರ ಅನುಭವ ಇರಲಿ, ಕಲಾವಿದರು ಅವರು ಒಂದು ಅನುಭವ ಪಡ್ಕೊಳ್ಳಿ ಅನ್ನೋದು ಕೂಡ ಇರಬಹುದು
1: ಅಲ್ವಾ? ಖಂಡಿತವಾಗ್ಲೂ.

0: ಒಂದು ದೂರದ ಏನೋ ಹೇಳ್ತೀವಿ ದೂರದೃಷ್ಟಿ ವ್ಯಕ್ತಿತ್ವ ಅನ್ನೋದಿದೆಯಲ್ಲ ಅವರಲ್ಲಿ ಬಹಳ ಇತ್ತು.
1: ಸಪೋರ್ಟಿವ್ ನೇಚರ್.
0: ಹೌದು,
1: ಇವರನ್ನು ಮುಂದೆ ಬರಲಿ.
0: ಇನ್ನೊಂದು ಮೇಲು ಕೀಳು ದೊಡ್ಡ ಕಲಾವಿದರು ಅವ್ರು ಚಿಕ್ಕ ಕಲಾವಿದರು ಆ ಥರ ಯಾವತ್ತೂ ಅವ್ರು ಭಿನ್ನಾಭಿಪ್ರಾಯ ತೋರಿಸಲೇ ಇಲ್ಲಪ್ಪ. ನಾನು ಯಾಕೆಂದರೆ ಸ್ವಲ್ಪ ದಿವಸ ಕೆಲಸ ಮಾಡಿದೆ ನಾಗ ಅನ್ನೋ ಒಂದು ಎಪಿಸೋಡಲ್ಲೂ ಒಂದು 3 ದಿವಸ ಕೆಲಸ ಮಾಡಿದ್ದು. ಇದು ಎಂಥದ್ದು ವಿಜಯ್ ಕಶ್ಯಪ್ ಜೊತೆ ಹೆಸರು ಬರ್ತಿದ್ದೀನಿ. ಅದು ಇದ್ರೊಳಗೆ ಮಾಡಿದಾಗಲೂ ಅಷ್ಟು ದಿವಸ ಕೆಲಸ ಮಾಡಿದ್ವಲ್ಲ, ನೆನಪುಗಳು ನೋಡಿ ಇಷ್ಟು ವರ್ಷ ಆದರೂ ಸಹಿತ ಹಸಿರಾಗೆ ಉಳ್ಕೊಂಡಿದೆ. ಅವ್ರನ್ನ ಕಳ್ಕೊಂಡಿದ್ದು ನಮ್ಮ ಕನ್ನಡಿಗರ ದೌರ್ಭಾಗ್ಯ ಆ ಸಮಯದಲ್ಲಿ.
1: ಹೌದು,
0: ಅಂತ ಒಂದು ದೂರ ವ್ಯಕ್ತಿ
1: ಅದು ದೊಡ್ಡ ಲಾಸ್ ಬಿಡಿ,
0: ತುಂಬಾ
1: ತುಂಬಲಾರದ ನಷ್ಟ.
0: ತುಂಬಾ
1: ಆದರೆ ನಾವುಗಳು ಅವರು ಮಾಡಿದ ಕೆಲಸ, ಈಗ ನಿಮ್ಮಂತಹ ಹಿರಿಯ ಕಲಾವಿದರಿರಬಹುದು, ಯಾವ್ದ್ಯಾವುದೋ ವಿಷಯಕ್ಕೆ ಅವರು ಮಾಡಿದಂತಹ ಕೆಲಸಗಳನ್ನ ನೆನಪಿಸ್ಕೊಳ್ಳುವಾಗ ಅವ್ರು ನಮ್ಮ ಜೊತೆಗೆ ಇದ್ದಾರೆ.
0: ನಿಜವಾಗ್ಲು
1: ಇದ್ದಿದ್ರೆ ಇನ್ನಷ್ಟು ಮುಂದಕ್ಕೆ ಹೋಗ್ತಾ ಇತ್ತು ನಮ್ಮ ಕ್ಷೇತ್ರ, ಕರ್ನಾಟಕ ಸಿನಿಮಾ ಕ್ಷೇತ್ರ, ರಂಗಭೂಮಿ, ಎಲ್ಲವೂ. ಹೌದು, ಆಮೇಲೆ ಅವ್ರಿಗೆ ಸ್ವಲ್ಪ ನಾನು ಹೀರೋ ಅಂತಾಗ್ಲಿ ಅಥವಾ ನಿರ್ದೇಶಕ ಅಂತಾಗ್ಲಿ ಯಾವ ಗರ್ವನೂ ಇಲ್ಲದೆ ಇದು ಏನೇ ಕೆಲಸ ಇರಲಿ ಆ ರೀತಿಯ ಎಲ್ಲ ಕೆಲಸಗಳನ್ನು ಕೂಡ ಅವರು ಮಾಡ್ತಾನೆ ಇದ್ರು. ಅವರೆಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬರ್ಕೊಳ್ತಾ ಇದ್ರು, ಇನ್ನೇನೋ ಮಾಡ್ತಾ ಇದ್ರು, ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಅವರು ಮಾಡ್ಕೊಂಡು ಬರ್ತಾ ಇದ್ರು ಅಂತ ಹೇಳಿ ತುಂಬ ಜನ ಹೇಳೋದನ್ನ ನಾವು ಕೇಳಿರ್ತೀವಿ.
0: ಅದು ಒಂಥರ ಏನು ಹೇಳ್ತೀವಿ ಕನ್ನಡದ ಸಿಂಪ್ಲಿಸಿಟಿ ಅಂತ ಅವ್ರಿಗೆ ತಾನು ಅಷ್ಟು ಸರಳತೆ, ತಾನು ಅಷ್ಟು ಮೇಲ್ಮಟ್ಟದ ಒಂದು ವ್ಯಕ್ತಿ ಅನ್ನೋ ಥರ ಯಾವತ್ತೂ ಅವರು ನಡ್ಕೊಂಡೇ ಇರಲಿಲ್ಲ. ಸಂಕೇತ ಅಂತ ಸ್ಟುಡಿಯೋನ ಸ್ಥಾಪನೆ ಮಾಡಿ ಎಂತೆಂಥ ಕಾರ್ಯಕ್ರಮಗಳು ಮಾಡಿ, ಮತ್ತು ಅವರ ದೂರ ದೃಷ್ಟಿ ಎಷ್ಟಿತ್ತು ಅನ್ನೋದಕ್ಕೆ ಮೆಟ್ರೋ ಕನಸನ್ನ ಅವರು ಆವತ್ತೇ ಕಂಡಿದ್ರು.
1: ಹೌದು, ಬೆಂಗಳೂರಿಗೆ ಮೆಟ್ರೋ,
0: ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅನ್ನೋ ಕನಸನ್ನ ಅವತ್ತೇ ಕಂಡಿದ್ರು.
1: ಅಂದರೆ ಎಲ್ಲ ಕಡೆಗಳಲ್ಲೂ ಮೆಟ್ರೋ ಓಡಾಟ ಆದರೆ ಬೆಂಗಳೂರಿನವ್ರಿಗೆ ಹೆಲ್ಪ್ ಆಗುತ್ತೆ, ಟ್ರಾಫಿಕ್ ಕಡಿಮೆ ಆಗಬೇಕು ಅನ್ನೋದನ್ನ ಅವರು ಬರೆದು ಕೊಟ್ಟಿದ್ರಂತೆ ಅವತ್ತಿನ ಕಾಲಕ್ಕೆ. ಅವ್ರ ಪ್ಲಾನ್ ಸಮೇತ ಈ ತರ ಇದ್ರೆ ಹಿಂಗೆ ಹಿಂಗೆಲ್ಲ ಆಗುತ್ತೆ, ಇದು ಬೇಕೇ ಬೇಕು ಅಂತ ಒಂದು ಒತ್ತಾಯ ಕೂಡ
0: ಎಷ್ಟು ಅವರ ಬರೀ ತಾನು ಇದಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ಚಲನಚಿತ್ರಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ತನ್ನ ನಿರ್ಮಾಣದ ಬಗ್ಗೆ ಸೀಮಿತ ಆಗಲಿಲ್ಲ, ಎಲ್ಲ ಕಡೆ ಒಂದು ದೂರದ ದೃಷ್ಟಿ ಅಷ್ಟಿತ್ತು ಅವರಿಗೆ.
1: ಸಿನಿಮಾ ಇಂಡಸ್ಟ್ರಿ ಯಾವಾಗಲೂ ಮಡ್ರಾಸ್ ಮೇಲೆ ಡಿಪೆಂಡ್.
0: ಹೌದು,
1: ಇಲ್ಲಿಂದ ಏನೇ ಕೆಲಸಗಳಾಗಬೇಕು ಅಂದ್ರೂ ಕೂಡ ನಾವು ಅಷ್ಟು ದೂರ ಯಾಕೆ ಹೋಗಿ ಬರಬೇಕು, ನಮ್ಮದೇ ಆದಂತಹ ಒಂದು ಪ್ರೊಡಕ್ಷನ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಕಲ್ಪನೆಯಿಂದ ಅವರು ತಮ್ಮದೇ ಆದಂತಹ ಒಂದು ಸ್ಟುಡಿಯೋ ಶುರು ಮಾಡೋದಕ್ಕೆ.
0: ಒಂದು ಮುತ್ತಿನ ಕಥೆ, ಆ ಕಾಲದಲ್ಲಿ ಅವ್ರು ಅದು ಸಮುದ್ರದ ಮಟ್ಟದಲ್ಲಿ ಒಳಗಡೆನಲ್ಲಿ ತೆಗೆಯುವಂತ ಶೂಟಿಂಗ್ ಮಾಡಿದ್ದೆಲ್ಲ ಅದು. ಆದರೆ ಅವ್ರನ್ನ ಕಳ್ಕೊಂಡಿದ್ದು ನಿಜವಾಗ್ಲೂ ನಮ್ಮ ದುರಾದೃಷ್ಟ ಅಂತ ಹೇಳಬೇಕು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ರೀತಿ ಆಗಬಾರ್ದಾಗಿತ್ತು. ಇವತ್ತು ಅವರು ಇನ್ನೂ ಬದುಕಿದ್ರೆ ಇನ್ನೆಷ್ಟೆಷ್ಟು ಕನಸುಗಳು ಸಾಕಾರ ಆಗ್ತಾ ಇದ್ವೋ ಏನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ವಿಧಿ ಬರಹನ ನಾವು ಒಪ್ಕೊಳ್ಳೇಬೇಕು.
1: ಹೌದು, ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ರಾಧಾ ರಾಮಚಂದ್ರ ಅವರ ಅನುಭವಗಳ ಈ ಒಂದು ಪ್ರಯಾಣ ಮುಂದುವರಿಯುತ್ತೆ ಮತ್ತೊಂದು ಚಂದದ ಹಾಡಿನ ಜೊತೆಗೆ.

0: 4:37:37 ಸಮಯ ಆಗಿದೆ. ಜನ್ಮದ ಜೋಡಿ ಚಿತ್ರದ ಗೀತೆ ಕೇಳಿದ್ರಿ. ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು, ಮಂಜುಳಾ ಗುರುರಾಜ್ ಅವರು ಹಾಡಿದಂತಹ ಗೀತೆ, ವಿ ಮನೋಹರ್ ಅವರ ಸಂಗೀತ ಇತ್ತು. ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. ನಮ್ಮ ಜೊತೆಯಾಗಿದ್ದಾರೆ ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ ಅವರು. ಸಾಕಷ್ಟು ಹಿರಿಯ ಕಲಾವಿದರ ಜೊತೆಗೆ ರಾಧಾ ರಾಮಚಂದ್ರ ಅವರು ಕೆಲಸ ಮಾಡಿದ್ದಾರೆ. ವರುಣ್, ಈಗ ರಾಧಾ ರಾಮಚಂದ್ರ ಅವರ ಜೊತೆಗೆ ಯಾವ ಪ್ರಶ್ನೆಯನ್ನು, ಯಾವ ಮಾಹಿತಿಯನ್ನು ನಾವು ಕೇಳಿ ತಿಳ್ಕೊಳ್ಳೋಣ?
1: ಇನ್ನೊಂದು ಈಗ ನಾನು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಏನಪ್ಪ ಅಂದರೆ, ಮೇಡಮ್, ನೀವು ಅಂದರೆ ಎಲ್ಲ ಕಲಾವಿದರ ಜೊತೆನೂ ಆ್ಯಕ್ಟ್ ಮಾಡಿದ್ದೀರಿ, ಆದರೆ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ 3 ಮಕ್ಕಳ ಜೊತೆ ನಟಿಸಿದ್ದೀರಿ, ಅದರ ಕುರಿತಾಗಿ ಹೇಳ್ಬೋದಾ? ಅವರ ಅಂದರೆ ಶೂಟಿಂಗ್ನಲ್ಲಿ ಹೇಗಿರ್ತಿದ್ರು 3?
2: ನನಗೆ ಒಂದು ಅವಕಾಶ ಆಗಲಿಲ್ಲ ಅಂತಂದರೆ ಅಪ್ಪಾಜಿ ಜೊತೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಅಂತ ಅಂದರೆ ಸಿಕ್ಕಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಅದು ನಾನು ಮಾಡೋಕ್ಕಾಗಲಿಲ್ಲ. ಕಾರಣ ಮನೆಯಲ್ಲೇನೋ ಸ್ವಲ್ಪ ಕಾರ್ಯ ಇದ್ದಿದ್ರಿಂದ ಆ ಸಿನಿಮಾಕ್ಕೆ ನಾನು ಹೋಗಕ್ಕಾಗಲಿಲ್ಲ.
1: ಯಾವ ಸಿನಿಮಾದಲ್ಲಿ?
2: ಆಕಸ್ಮಿಕವಾಗಿ ಮಿಸ್ ಆಗೋಯ್ತದ. ಆದರೆ ನನಗೆ ಅವರದೇ ಆದಂಥ ನಿರ್ಮಾಣ ಸಂಸ್ಥೆಯಿಂದ 2 ಧಾರಾವಾಹಿಗಳು ಮಾಡಿದೆ, ಬಹಳ ಒಳ್ಳೆ ಧಾರಾವಾಹಿ ಮಾಡಿದೆ ನಾನು. ಬೆಳದಿಂಗಳಾಗಿ ಬಾ ಅಂತ ಒಂದು, ಲಾಲಿ ಅಂತ ಹೇಳಿ, ಅದರೊಳಗಡೆ ಬಹಳ ಒಳ್ಳೆ ಪಾತ್ರ ಮಾಡಿದೆ. ಆ ಮುಖ್ಯಾಂತರವಾಗಿ ಅದಲ್ಲದೆ ನಾನು ಜನ್ಮದ ಜೋಡಿನಲ್ಲಿ ನಮ್ಮ ಶಿವಣ್ಣ ಅವ್ರ ಜೊತೆ ಒಂದು ಅದ್ಭುತ ಪಾತ್ರ ಮಾಡಿದೆ. ಅಲ್ಲಿಂದ ಪ್ರಾರಂಭ ಆಯಿತು. ಸುಮಾರು ಶಿವಣ್ಣ ಸರ್ ಜೊತೆಗೆ ಕಡಿಮೆ ಅಂತಂದ್ರು ಒಂದು 8-10 ಸಿನಿಮಾ ಮಾಡಿರಬಹುದು ಅದು ಸಿನಿಮಾಗಳಲ್ಲಿ. ಅದರೊಳಗಡೆ ಜನ್ಮದ ಜೋಡಿ ಮತ್ತು ವಜ್ರಕಾಯ, ಆಮೇಲೆ ಇನ್ನೊಂದು ಸುಮಾರು ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಸಿನಿಮಾಗಳಲ್ಲಿ ಮಾಡಿದೆ.
0: ವಜ್ರಕಾಯ ಸಿನಿಮಾದಲ್ಲಿ ನಿಮ್ದು ಬಹಳ ಪ್ರಸಿದ್ಧವಾದ,
2: ಅದು ಪಾಪ ನಮ್ಮ ಡೈರೆಕ್ಟ್ ಹೇಳಿದ್ರು ಈ ತರ ಇರ್ಲಿ ಅಂತ ಹೇಳಿ ಮೇಡಮ್ ಮಾಡ್ಬೇಕು ಅಂತ.

0: ಅದ್ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನೀವು ಆ ತರ ಬರ್ತೀರಾ ಅಂತ.
1: ನಮ್ಮ ನಿರ್ದೇಶಕರಿಗೂ ಬಹಳ ಇಷ್ಟಪಟ್ಬಿಟ್ರು ಅವರು, ತಕ್ಷಣನೇ ತುಂಬಾ ಚೆನ್ನಾಗಿತ್ತು ಇದು ಅಂತ ಹೇಳಿದ್ರು. ನನಗೂ ಅದು ಬಹಳ ಸಂತೋಷ ಆಯ್ತು, ಇಂಥ ಒಂದು ಪಾತ್ರ ಅವಕಾಶ ಆಯ್ತಲ್ಲ ಅಂತ ಹೇಳಿಕೆ. ಅದ್ರೊಳಗೆ ಬಹಳ ಮೂಕವಾದಂಥ ಪಾತ್ರ ಅಂತ ಏನು ಮಾತುಕತೆಗಳಿರಲಿಲ್ಲ, ಬಟ್ ಆ ಒಂದು ಇಡೀ ಥಿಯೇಟ್ರು ನಗೋ ಥರ ಆಯಿತು. ಅದು ತುಂಬ ಖುಷಿ ಆಯಿತು. ಅದು ಶಿವಣ್ಣನ ಜೊತೆ ಸುಮಾರು ಒಂದು 10 ಸಿನಿಮಾದಲ್ಲೂ ಮಾಡಿದ್ದೀನಿ ಅಂತ ನನಗನ್ಸುತ್ತೆ, ತಾಯಿಯಾಗಿ ಪಾತ್ರ ಮಾಡಿದ್ದೀನಿ. ಮತ್ತು ಅದಾದಮೇಲೆ ಸ್ವಸ್ತಿಕ್ ರಾಘಣ್ಣನ ಜೊತೆ ನನಗೆ ಅವ್ರ ತಾಯಿ ಪಾತ್ರ, ಬಟ್ ಅದು ನೆಗೆಟಿವ್ ಕ್ಯಾರೆಕ್ಟರ್, ಅದು ಬೇರೆ ಕಡೆಯಿಂದ ಬಂದು ಇದರೊಳಗಡೆ ಅವಳು ತಾಯಿ ಥರ ಅವಳು ಇದು ಮಾಡ್ತಿರ್ತಾಳೆ, ಅದ್ರ ತಾಯಿ ಅಲ್ಲ. ಆ ಥರ ಪಾತ್ರ ಮಾಡಿದಾಗ ರಾಘಣ್ಣನ ಜೊತೆ ಪಾತ್ರ ಮಾಡಿದೆ. ಅದರೊಳಗೆ ಒಂದು ಮಾತ್ರ ಭಾಳ ನೆನಪು ಬರುತ್ತೆ, ಯಾಕೆಂತಂದರೆ ರಾಘಣ್ಣಗೆ ಇವಳಿಗೆ ಗೊತ್ತಾಗ್ಬಿಡುತ್ತೆ, ರಾಘಣ್ಣಂಗೆ ವಿಷಯ ಎಲ್ಲ ನಾವು ಅಲ್ಲಿ ಬೇರೆ ಕಡೆಯಿಂದ ಬಂದಿರೋರು ಅಂತ ಗೊತ್ತಾಗ್ಬಿಡುತ್ತೆ ಅಂತೇಳಿ ಅವಳನ್ನ ಸಾಯಿಸೋದಕ್ಕೆ ಏನು ಮಾಡಿದರು, ನಿರ್ದೇಶಕರು ಉಪೇಂದ್ರ ಸರ್ ಅವರು ಒಂದು ಮಡಿಕೆ ಕೊಟ್ಟಿದ್ದರು, ಮಡಿಕೆನ ಎಸಿಬೇಕು. ಆ ಎಸಿಬೇಕಂದ್ರೆ ನನಗೆ ಎಷ್ಟು ಭಯ ಆಗ್ತಾ ಇದೆ ಅಂದರೆ, ರಾಘಣ್ಣ ಅಲ್ಲಿದ್ದಾರೆ ಇಲ್ಲಿಂದ ಎಸಿಬೇಕು, ಅಯ್ಯೋ ಬಂದೇನ. ಪಾಪ ರಾಘಣ್ಣ ಹೇಳ್ತಾರೆ, ಅಮ್ಮ ಏನಾಗಲ್ಲ ನಾನು ನೋಡ್ಕೋತೀನಿ ಮಾಡಿ ಅಂತಂದ್ರೆ ನನ್ನ ಕೈ ಕಾಲೆಲ್ಲ ನಡುಕ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಡೆಗೆ ಒಂದು ಮಾಡಿದೆ, ಸ್ವಲ್ಪ ಅಪ್ಪಿತಪ್ಪಿ ಆಪಕ್ಕೆ ಬಿದ್ದು ಒಡೆದೋಯ್ತು. ಪುಣ್ಯ ಇನ್ನೊಂದು ಇತ್ತು ಅದರೊಳಗೆ ಜೊತೆ, ಅದನ್ನು ಮಾಡಿದೆ ಎದ್ದ ಅವರೇ ಕೈಗೆ ಹಿಡ್ಕೊಂಡ್ರು. ಅಪ್ಪ ಮನಸ್ಸು ನಿರಾಳ ಆಯಿತು, ಏಟ್ ಹಾಕ್ಲಿಲ್ವಲ್ಲ ಅಂತಂದ್ಬಿಟ್ಟು. ಅದರೊಳಗಡೆ ಪಾಪ ಇವತ್ತಿಗೆ ಅವರು ಅದೇ ಒಂದು ಇದಿಟ್ಕೊಂಡಿದ್ದಾರೆ, ತಾಯಿಗಿಂತ ಹೆಚ್ಚಾಗಿ ಅವರು ಅದೇ ಪ್ರೀತಿ ಇಟ್ಕೊಂಡಿದ್ದಾರೆ ಇವರು ರಾಘಣ್ಣ. ಆಮೇಲೆ ನಾನು ಯಾವಾಗಲೂ ಅಪ್ಪು ಸರ್ ಜೊತೆ ಹೇಳ್ತಾ ಇದ್ದೆ, ಅಪ್ಪು ಈ ರಾಘಣ್ಣನ ಜೊತೆ ಮಾಡಿದೆ ಮತ್ತು ಶಿವಣ್ಣನ ಜೊತೆ ಮಾಡಿದೆ, ನಿಮ್ಮ ಜೊತೆ ಮಾಡೋಕ್ಕೆ ಅವಕಾಶವೇ ಸಿಗ್ತಾ ಇಲ್ಲ, ಎರಡು ಅವಕಾಶ ತಪ್ಪೋಯ್ತಲ್ಲ ಅಪ್ಪು ಅಂತ ಹೇಳ್ತಾ ಇದ್ದೆ. ಹಾಗಂದಾಗೇ ನಮ್ಮ ಇವರು ನಿರ್ದೇಶಕರು ಇದ್ರದ್ದು ಅಂಜನಿ ಪುತ್ರಕ್ಕೆ ನನಗೆ ಆಯ್ಕೆ ಮಾಡ್ಕೋದಾಗ ನನಗೆ ನಿಜವಾಗ್ಲೂ ಸ್ವರ್ಗನೇ ನನ್ನ ಕಾಲಿಗೆ ಬಂದ್ಬಿಡ್ತು ಅನ್ನೋಷ್ಟು, ಯಾಕೆಂತಂದರೆ ಅವ್ರ ಜೊತೆ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಸೊ ಅಂಜನಿ ಪುತ್ರದಲ್ಲಿ ನನಗೊಂದು ಪಾತ್ರ ಕೊಟ್ಟರು, ಅದು ಮಾಡಿದ ಮೇಲೆ ಅಪ್ಪನ ನಾವು ಕಳ್ಕೊಳ್ಬೇಕಾಗಿ ಬಂತು. ಅದು ಮಾತ್ರ ನನಗೆ ಇವತ್ತಿಗೂ ನನಗೆ ಅದೊಂದು ಬಹಳ ಮರೆಯಲಾಗದಂಥ ನೆನಪು.
0: ಅದು ಸಿನಿಮಾ ಕ್ಷೇತ್ರಕ್ಕೆ
1: ಅದು ಪಾಪ ಇನ್ನೂ ಬಾಳಿ ಬೆಳಕಬೇಕಾದ ಹುಡುಗ, ಅಷ್ಟು ಒಳ್ಳೆ ಮನಸ್ಸಿನ ಹುಡುಗ, ಹಂಗಿದ್ದ ಹುಡುಗಂಗೆ ಇದೆಯಾ, ಯಾಕೆ ಅಂದರೆ ನಮ್ಮಲ್ಲಿ ಒಳ್ಳೊಳ್ಳೆಯವ್ರಿಗೆಲ್ಲ ಯಾಕೆ ಈ ಥರ ಸಾವು ಬಂದ್ಬಿಡುತ್ತೆ ಅನ್ನೋದು ಅದು ತುಂಬ ಒಂಥರ ಮಾನಸಿಕವಾಗಿ ಭಾಳ ನೋವು ಕೊಡ್ತು. ಅದು ಅದನ್ನು ಇವತ್ತಿಗೂ ಅದನ್ನು ನೆನೆಸ್ಕೊಂಡಾಗ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ, ನೋವಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ವಿಧಿ ಮುಂದೆ ನಾವೆಲ್ಲ ತಲೆ ಬಗ್ಗಿಸ್ಲೇಬೇಕು. ಹಾಗಾಗೋಯ್ತು ಏನಂದರೆ ಒಂದು ಅವ್ರ ಜೊತೆ ಮಾಡೋ ಅಂಥ ಅವಕಾಶ ಕಡೆಗಳಿಗೆಲ್ಲರೂ ನನಗೆ ಸಿಕ್ತಲ್ಲ ಅನ್ನೋದು ಎಲ್ಲೋ ಒಂದು ಆತ್ಮತೃಪ್ತಿ ಇದೆ.
0: ಕಲಾವಿದೆಯಾಗಿ ನಿಮಗೊಂದು ಸಮಾಧಾನ?
1: ಖಂಡಿತ ಖಂಡಿತ
0: ನಿಜ. ನೀವು ಅಂದಂಗೆ ಶಂಕರ್ ನಾಗ್ ಅವರು, ಪುನೀತ್ ರಾಜ್ಕುಮಾರ್
1: ಇವರೆಲ್ಲ, ಹೌದು
0: ಇವರೆಲ್ಲರೂ ಅದೇನೋ ಒಳ್ಳೆಯವ್ರಿಗೆ ಹೆಚ್ಚು ಸಮಯ ಕೊಡಲ್ಲ ಭಗವಂತ ಅಂತ ಹೇಳಿದಾಗೆ ಅದೇನೋ ಅರ್ಥನೇ ಆಗಲ್ಲ. ಆಟಗಳೆಲ್ಲ, ದೇವರ ಆಟಗಳು ಯಾವುದು, ಹೇಗೆ, ಯಾಕೆ, ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅದಕ್ಕೆ
1: ಒಂದು ಹಾಡಿದೆಯಲ್ಲ ಮೇಡಮ್, ದೇವರ ಆಟ ಬಲ್ಲವರಾರು ಅಂತ. ಹಾಗೆ
0: ಖಂಡಿತವಾಗ್ಲು ನೀವು ಅಂದರೆ 50 ವರ್ಷಗಳಿಂದ ಕ್ಷೇತ್ರದಲ್ಲಿದ್ದೀರಿ, ಫೀಲ್ಡಲ್ಲಿದ್ದೀರಿ, ಸಿನಿಮಾ ಕಿರುತೆರೆ ನಾಟಕಗಳಲ್ಲಿ ಅಭಿನಯಿಸ್ತಾ ಬಂದಿದ್ದೀರಿ, ಆಕಾಶವಾಣಿ ಜೊತೆಗೆ ಕೂಡ ಒಂದು ಒಡನಾಟವನ್ನು ಹೊಂದಿದ್ದೀರಿ. ಅಂದರೆ ನೀವು ಕೆಲವೊಂದು ಸಲ ನಿಮಗೆ ಪಾತ್ರಗಳನ್ನು ಕೊಟ್ಟಾಗ ನೀವೇನಾದರೂ ಆಯ್ಕೆ ಮಾಡ್ಕೊಳ್ತಾ ಇದ್ರ, ನನಗೆ ಇಂಥದ್ದೇ ಪಾತ್ರ ಬೇಕು, ಇದಾದರೆ ನಾನು ಮಾಡ್ತೀನಿ, ಇದು ಮಾಡಲ್ಲ ಅನ್ನುವಂಥದ್ದು ಏನಾದರೂ ಇತ್ತ ಮನಸ್ಸಲ್ಲಿ?
1: ಖಂಡಿತವಾಗ್ಲೂ ಇಲ್ಲ ಮೇಡಮ್. ಇದು ನಾನು ತಿಳ್ಕೊಂಡಿರೋದು, ನನಗೆ ಕಲಾ ಸೇವೆ ಮಾಡೋದು ದೇವ್ರು ಕೊಟ್ಟ ಒಂದು ಒಳ್ಳೆ ಭಾಗ್ಯ, ಸೌಭಾಗ್ಯ ಅಂತೇಳಿ. ನಾನು ಯಾವತ್ತು, ಯಾಕೆಂದರೆ ಯಾವ ಪಾತ್ರ ಆಗಲಿ ಆ ಪಾತ್ರಕ್ಕೆ ನ್ಯಾಯ ಕೊಡಬೇಕೇ ವಿನಃ ಯಾವ ಪಾತ್ರ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗಲೇ ಇಲ್ಲ. ಯಾವತ್ತೂ ನನಗಾಗಿಲ್ಲ. ಯಾರಾದರೂ ಈ ಥರ ಮೇಡಮ್ ಈ ಥರ ಒಂದು ಪಾತ್ರ ಇದೆ ಅಂತ, ಹೌದಾ, ಯಾವತ್ತು ನೀವು ತಾರೀಖು ಡೇಟ್ ಯಾವತ್ತು ಇಟ್ಕೊಂಡಿದ್ದೀರಾ ಅಂತ ಹೇಳಿ. ಯಾಕೆಂದರೆ ಯಾಕೆ ಡೇಟ್ ಕೇಳ್ತಾ ಇದ್ದೆ ಅಂದರೆ, ನಾನು ಒಂದು ಡೇಟ್ ಕೊಟ್ಬಿಟ್ಟು ಅವರಿಗೆ ನಾನು ಆ ಬೇರೆ ಯಾವುದಕ್ಕಾದ್ರೂ ಕೊಟ್ಟಿದ್ದರೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಮನೋಭಾವ ಐತೇನ. ಡೇಟ್ ಮಾತ್ರ ಕೇಳ್ತಾ ಇದ್ದೆ, ನನ್ನ ಡೇಟ್ ಯಾವುದು, ನಿರ್ದೇಶಕರು ಯಾರು, ನನ್ನ ಪಾತ್ರ ಯಾರು, ಯಾವುದು. ಇದುವರೆಗೂ ನಾನು ಅದನ್ನು ಹೆಮ್ಮೆ ಅಂತಲೇ ಹೇಳ್ಕೊಳ್ತಾ ಇಲ್ಲ, ನನ್ನ ಒಂದು ಇರೋ ಒಂದು ಏನು ಹೇಳ್ತೀರಾ ದೃಷ್ಟಿಕೋನ, ಮತ್ತು ನನಗೆ ಆ ಇದ್ರ ಮೇಲೆ ಶೂಟಿಂಗ್ ಮೇಲೆ ಇಟ್ಕೊಂಡಿರೋ ಒಂದು ಕಾನ್ಫಿಡೆನ್ಸು, ಆ ನಂಬಿಕೆ, ಅದು ಹಾಗಾಗ್ಬಿಟ್ಟಿದ್ರಿಂದ ನಾನು ಇಲ್ಲಿವರೆಗೂ ಕೇಳಿಲ್ಲ ಮೇಡಮ್ ಯಾವ ಪಾತ್ರ, ನಿರ್ದೇಶಕರು ಯಾರು, ನನ್ನ ಕಥೆ ಏನು, ಯಾವುದು ಕೇಳಿಲ್ಲ ಮೇಡಮ್.
0: ಹಾಗಾಗಿನೇ ನೀವು ಅವತ್ತಿನಿಂದ ಇವತ್ತಿನವರೆಗೂ ಇಲ್ಲಿವರೆಗೂ ಕೂಡ ಎಲ್ಲರ ಮೆಚ್ಚಿನ ನಟಿಯಾಗಿ ನಡ್ಕೊಂಡು ಬಂದಿದ್ದೀರಾ ಅಂತ ಅನಿಸುತ್ತೆ ಮೇಡಮ್. 50 ವರ್ಷ ಅನ್ನೋದೇನು ಸುಲಭವಾದ ಮಾತಲ್ಲ. ಏನಾದರೂ ವ್ಯತ್ಯಾಸಗಳನ್ನು ಹೇಳಬೇಕು ಅವತ್ತಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೆ, ಸಿನಿಮಾ ಇರಲಿ, ಧಾರಾವಾಹಿ ಇರಲಿ, ಏನೇ ಇರಲಿ, ಒಂದೆರಡು ಒಳ್ಳೆಯ ಬದಲಾವಣೆಗಳು ಅಥವಾ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅನಿಸುವಂಥದ್ದು ಏನಾದರೂ

0: ಬಹುದಾ?
1: ಚಲನಚಿತ್ರಗಳಲ್ಲಿ ಮೊದಲು ಡಬ್ಬಿಂಗ್ ಮಾಡಬೇಕಾದ್ರೆ ಲೂಪ್ ಸಿಸ್ಟಮ್ ಇತ್ತು. ಅಂದರೆ ಒಂದು ಒಂದು ಪೂರ್ತ ಸೀನ್ನಲ್ಲಿರೋ ಡೈಲಾಗ್ ಇಲ್ಲ, ಕಟ್ ಮಾಡೋ ಹಾಗಿರಲ್ಲ. ಇಡೀ ಆ ಪ್ಯಾರ ಇದ್ದರೆ ದೊಡ್ಡದಾಗಲಿ ಚಿಕ್ಕದಾಗಲಿ ಉದ್ದಕ್ಕೂ ಅದನ್ನು ಒಂದೇ ಸಲಕ್ಕೆ ಇದು
0: ಮಾಡಿಬಿಡಬೇಕಾಗಿತ್ತು,
1: ಹೇಳಬೇಕಿತ್ತು. ಮಧ್ಯ ಮಧ್ಯ ಕಟ್ ಮಾಡಿದ್ರೆ ಮತ್ತೆ ಪುನಃ ಮೊದಲಿಂದ ಆ ಲೂಪ್ನ ಹಾಕಿ ಮಾಡಬೇಕಾಗಿತ್ತು. ಮೊದಲು ನಾನು ಹೇಳ್ತಾ ಇರೋದು ಟೆಕ್ನಾಲಜಿ ಯಾವಾಗ ಒಂದು 80ರ ದಶಕದಲ್ಲಿ 90ರ ದಶಕದಲ್ಲಿ ಇದ್ದಿದ್ದು. ಆಮೇಲೆ ಟೆಕ್ನಾಲಜಿ ತಾಂತ್ರಿಕತೆ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಹೇಳ್ತೀನಿ. ಇವತ್ತಿಗೆ ಅನ್ನೋದನ್ನ ಬಿಟ್ಟರು ಸಹಿತವಾಗಿ ಇನ್ನೊಂದ್ಸಲ ಅಂತ ಬೇಕಾದ್ರೆ ಸೇರಿಸ್ಬೋದು,
0: ತೆಗಿಬಹುದು,
1: ತೆಗಿಲೂಬಹುದು. ತಪ್ಪಾಗಿರೋದನ್ನ ಎಡಿಟ್ ಮಾಡಿಕೊಂಡು ಅದನ್ನ ಮಾಡಿದ್ರೆ ಯಾವ್ದನ್ ಬೇಕಾದ್ರೂ ಅದನ್ನ ಜಾಯಿನ್
0: ಮಾಡಬಹುದು.
1: ಅದು ಇವತ್ತಿನ ತಾಂತ್ರಿಕತೆನಲ್ಲಿ ಮೆಚ್ಚಬೇಕಾದ್ದು. ಅವತ್ತಿನ ದಿವಸ ನಮ್ಗೇನಿಲ್ಲ, 4 ಫೋಕಸ್ ಲೈಟ್ ಹಾಕ್ಬಿಟ್ರೆ ಅದ್ರೊಳಗೆ ಶೂಟಿಂಗ್ ಇತ್ತಾಯ್ತು. ಇವಾಗ ಎಷ್ಟು ಲೈಟಿಂಗ್ಸ್ ಬರುತ್ತೆ, ಎಷ್ಟು ರಿಫ್ಲೆಕ್ಟರ್ಸ್ ಇದೆ, ಅದನ್ನೆಲ್ಲ ಹೇಳ್ತಾ ಹೋದ್ರೆ ಖಂಡಿತ ಸಾಧ್ಯ ಇಲ್ಲ ಮೇಡಮ್. ಇವತ್ತು ಈ ದಿನಗಳಲ್ಲಿ ಕೆಲಸ ಮಾಡ್ತಾ ಇರೋ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನಿಜವಾಗ್ಲೂ ಅವ್ರದ್ದು ಎಷ್ಟು ಅದೃಷ್ಟ ಅಂತ ನನ್ಗನ್ಸುತ್ತೆ ಮೇಡಮ್.
0: ನೀವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀರಾ ಅವತ್ತಿನ ಕಾಲದಲ್ಲಿ.
1: ಹೌದು ಹೌದು, ಎಷ್ಟೋ ಸಲ ಹಾಗಾಗಿದೆ. ಎಷ್ಟೋ ಸಲ ಒಂದು ಡಬ್ಬಿಂಗ್ ಹೋದಾಗ ನಾನು ಅದರದ್ದು ಅನುಭವ ಆಗಿದೆ. ಅದಾದ್ಮೇಲೆ ಬೇಕಾದಷ್ಟು ಡಬ್ಬಿಂಗ್ ಮಾಡಿದೆ. ಆದರೆ ಇದು ಆವತ್ತಿನ ಮೊದಲನೇ ದಿವಸದ ಡಬ್ಬಿಂಗ್ ನಾನು ಮರೆಯೋಕ್ಕೆ ಆಗಿಲ್ಲ. ಬೆಂಕಿಯ ಬಲೆಯಲ್ಲಿ ಒಂದು ಪಾತ್ರ ಮಾಡಬೇಕಾಗಿದೆ. ಅವರು ಥಿಯೇಟರ್ ಆರ್ಟಿಸ್ಟು ಒಂದೇ ಸಲ ಒಂದು ಪ್ಯಾರ ಡೈಲಾಗ್ ಹೇಳ್ಬಿಟ್ಟಿದ್ದಾರೆ ಮೇಡಮ್. ನನಗೆ ಅದೇ ಫಸ್ಟ್ ಡೇ ಹೋಗಿರೋದು. ನಾನು ಯಾವತ್ತೂ ಡಬ್ಬಿಂಗೇ ಮಾಡಿರಲಿಲ್ಲ.
0: ಡಬ್ಬಿಂಗ್ ಕೂಡ
1: ಮಾಡಿದ್ದೀನಿ ಮೇಡಮ್ ಸುಮಾರೊಂದು. ಅದರೊಳಗಡೆ ಒಂದು ಪಾತ್ರ ಮಾತ್ರ ನನಗೆ ಯಾವತ್ತೂ ನೆನಪಿಗೆ ಬರುವಂಥದ್ದು. ಇದು ಒಂದು ನಾಗಾಭರಣ ಅವರ ಒಂದು ಸಿನಿಮಾದಲ್ಲಿ ಮೇಡಮ್ ಇವ್ರಿಗೆ ಗೀತಾ ಮೇಡಮ್ಗೆ ವಾಯ್ಸ್ ಕೊಡಬೇಕಾಯ್ತು, ಅವ್ರ ಜಡ್ಜ್. ಅದಕ್ಕೆ ಅದು ಸಡನ್ ಆಗಿ ಹೇಳಿದ್ರು. ಆಮೇಲೆ ನಾನು ಡಬ್ಬಿಂಗ್ ಕೊಡ್ತಾ ಇದ್ರು, ಗೀತಾ ಮೇಡಮ್ ಕೊಡಬೇಕು ಅಂದಾಗ ನನಗೊಂದು ಸ್ವಲ್ಪ ಆತಂಕ ಇದ್ದೇ ಇತ್ತು.
0: ಹೀರೋಯಿನ್
1: ಹೀರೋಯಿನ್ ಮತ್ತೆ ಅದೊಂದು ಜಡ್ಜ್ ಪಾತ್ರ, ಅವರ ಗತ್ತು ಎಲ್ಲಾನು ಬೇಕಾಯ್ತು. ಅದರೊಳಗಡೆ ಒಂದು ಆ ಮಗು ಹತ್ರ ಮಾತಾಡ್ಬೇಕಾದ್ರೆ ಆ ಮಗು ಹತ್ರ ಹೆಂಗೆ ಮಾತಾಡ್ಬೇಕೋ ಹಂಗೆಲ್ಲ ಮಾತಾಡಿದ್ದಾರೆ. ಅದು ನಾನು ವಾಯ್ಸ್ ಕೊಟ್ಟೆ ಮೇಡಮ್. ಅದು ನನಗೆ ಸಡನ್ ಆಗಿ ಎಲ್ಲ ಚಿಕ್ಕದೇ ಪಾತ್ರ ಆಗಿದ್ರು ವಾಯ್ಸ್ ಇತ್ತಲ್ಲ, ಅದು ಇವತ್ತಿಗೂ ನನಗೆ ಅದು ಮನಸ್ಸಿನಲ್ಲಿ ಉಳ್ಕೊಂಡಿದೆ ಮೇಡಮ್. ಅಷ್ಟು ಅದು ಹೇಗಿದೆ ಅಂತಂದರೆ ಗೀತಾ ಅವರೇ ಮಾತಾಡ್ದಾಗಿದೆ, ನನ್ನ ಮಾತಂತ ಖಂಡಿತ ಅನ್ಸಲ್ಲ. ಅದು ನನಗೆ ತುಂಬ ಖುಷಿ ಕೊಟ್ಟಿದ್ದಂಥ ಒಂದು ಪಾತ್ರ ಅದು.
2: ಮೇಡಮ್, ನೀವು ಅಭಿನಯದ ಹೊರತಾಗಿ ನಮಗೆ ನಿಮ್ಮ ಮನಸ್ಸಿಗೆ ಹತ್ತಿರ ಆದಂತಹ ಅಂದರೆ ಏನೋ ಒಂದು ಹವ್ಯಾಸ ಇರ್ಬೋದು, ಆಸಕ್ತಿಕರ ವಿಚಾರಗಳೇನಿದೆ ನಿಮಗೆ?
1: ನನಗಿಂಥದ್ದು ಅಂತದ್ದು ಅಂತ ಭೇದ ಭಾವನೆ ಇಲ್ಲ.
2: ಎಲ್ಲವನ್ನು
1: ಎಲ್ಲದನ್ನು ಕಲೆ ಕಲೆ ಕಲಾ ಸರಸ್ವತಿ, ಇದೊಂದು ದೇವಸ್ಥಾನ, ಕಲೆ ದೇವಸ್ಥಾನ ಇರೋದು. ಅದರೊಳಗೆ ಯಾವುದೇ ಆದ್ರೂ ನನಗೇನಾದ್ರು ದೇವರ ಅವಕಾಶ ಕೊಟ್ಟಿದ್ದನ್ನು ನಾನು ಮಾಡ್ಕೊಂಡು ಹೋಗಬೇಕು ಅನ್ನೋ ಮನೋಭಾವ ಇದೇವಿನ ಇದು. ಇದರೊಳಗೆ ಅದರೊಳಗಡೆ ಯಾವುದೇ ವ್ಯತ್ಯಾಸನೇ ಕಾಣಲ್ಲ.
2: ಯಾವುದಾದ್ರೂ
1: ಸರಿ ವರುಣ್, ಅದು ಕೊಟ್ಟಾಗ ನನಗೇನು ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಕರೀತಾರೆ ಮಾಡ್ಕೋತೀನಿ ಬಂದ್ಬಿಡ್ತೀನಿ. ಇದು ಸತ್ಯದ ಮಾತು ನಾನು ಹೇಳ್ತಾ ಇರೋದು.

0: ಹೌದು, ಎಲ್ಲರ ಹೃದಯವನ್ನು ಕದ್ದವರು ತಮ್ಮ ಅಭಿನಯದಿಂದ. 50 ವರ್ಷಗಳಿಂದಲೂ ಕೂಡ ಕಲಾ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಿರಿಯ ನಟಿ ರಾಧಾ ರಾಮಚಂದ್ರ ಅವರು ನಮ್ಮ ಜೊತೆಯಾಗಿದ್ದಾರೆ, ಪರಿಮಳ ಕಾರ್ಯಕ್ರಮದಲ್ಲಿದ್ದಾರೆ. ವರುಣ್, ನಮಗೆ ಇನ್ನು ಉಳಿದಿರೋದು ಸಮಯ 8 ನಿಮಿಷ ಅಂತ ಹೇಳಬಹುದು.
1: ಹಾ ಮೇಡಮ್, ಮೇಡಮ್ ನಿಮ್ಮ ಈ ಸುದೀರ್ಘ ನಟನಾ ಬದುಕನ್ನು ನೋಡಿದಾಗ ನಿಮಗೆ ಇನ್ಸ್ಪಿರೇಷನ್ ಯಾರು?
2: ಅದೇ ಹೇಳೋದೇ ಕಷ್ಟ. ಇನ್ಸ್ಪಿರೇಷನ್ ಅನ್ನೋದು ಸಮಯ ಅಂತೀನಿ, ಅವಕಾಶ ಅಂತೀನಿ. ಬಿಕಾಸ್ ಆ ಸಮಯ ನನಗೆ ಕೊಡ್ತು ಮತ್ತು ಅವಕಾಶಗಳು ಹಾಗಾಗೆ ಬಂತು. ಹಾಗಾಗಿ ಅದೇ ನನಗೊಂದು ಇನ್ಸ್ಪಿರೇಷನ್ ಕಳ್ಕೊಂಡು ಹೋಯ್ತು ನನ್ನ ಮುಂದಕ್ಕೆ. ವ್ಯಕ್ತಿಗಳನ್ನ ಹೇಳಬೇಕಾದ್ರೆ ಅದಕ್ಕೆ ಸಾಕಷ್ಟು ಜನ ಇದ್ದಾರೆ. ಯಾವ್ಯಾವ ವ್ಯಕ್ತಿಗಳನ್ನ ಹೇಳೋಣ ಹೇಳಿ, ಪ್ರತಿಯೊಬ್ಬರು ನನಗೊಂದು ದಾರಿ ದೀಪಗಳಾಗಿ ನನ್ನನ್ನು ಕರ್ಕೊಂಡೋಗಿದ್ದಾರೆ. ಅದರಿಂದ ಅದು ಹೇಳೋದೇ ಕಷ್ಟ ಅನ್ನಿಸ್ತಾ ಇದೆ.
1: ಪ್ರತಿ ಸ್ಟೇಜ್ನಲ್ಲೂ ಒಬ್ಬೊಬ್ರು ಸಿಕ್ಕಿದ್ದಾರೆ ನಿಮಗೆ.
2: ಖಂಡಿತವಾಗ್ಲೂ ಒಬ್ಬೊಬ್ಬರಿಂದನೂ ಕಲ್ತಿರೋದಿದೆ ತುಂಬ. ಒಬ್ಬೊಬ್ಬರು ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಗಿರೀಶ್ ಕಾಸರವಳ್ಳಿ ಆಗಿರ್ಬೋದು, ಮತ್ತು ನಾಗಭರಣ ಸರ್ ಆಗಿರ್ಬೋದು, ಬರಗೂರು ರಾಮಚಂದ್ರಪ್ಪನವರಾಗಿರ್ಬೋದು, ಒಬ್ಬರ ಇಬ್ಬರ ಅಯ್ಯೋ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನ್ಸುತ್ತೆ. ಯಾರ್ದಾರು ಹೆಸರು ಮರ್ತಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಕ್ಷಮೆ ಇರಲಿ. ಪ್ರತಿಯೊಬ್ಬರು ನನಗೆ ಯಾರ್ಯಾರು ನನಗೆ ದಾರಿದೀಪ ತೋರಿಸ್ಕೊಟ್ಟಿದ್ದಾರೋ ಅವರ ತೋರಿಸ್ಕೊಟ್ಟ ಹಾದಿಲಿ ನಡೆದಿದ್ದೀನಿ ನಾನಷ್ಟೇ.
1: ತುಂಬ ಖುಷಿ ಆಯಿತು ಮೇಡಮ್. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ಇಷ್ಟೊಂದು ಪಾತ್ರಗಳನ್ನು ಮಾಡಿದ್ದೀರಿ, ಇಷ್ಟೊಂದು ಚಿತ್ರಗಳಲ್ಲಿ ನಟಿಸಿದ್ದೀರಿ, ನಿಮಗೆ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಆಯಿತು? ನೀವು ನಟಿಸಿದಂತಹ ಈ ಚಿತ್ರ ನನಗೆ ತುಂಬ ಇಷ್ಟ ಆಯಿತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ.
2: ಒಂದು ಮಗುನ ಸಿಹಿ ತಿಂಡಿ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಸಿಹಿ ತಿಂಡಿ ಇಷ್ಟನ ಆ ಸಿಹಿ ತಿಂಡಿ ಅಷ್ಟನ ಅಂತಂದರೆ ನಾ ಹೆಂಗೆ ಹೇಳ್ಬೋದು? ಪ್ರತಿಯೊಂದು ಒಬ್ಬ ತಾಯಿಗೆ ಈ ಮಗು ಇಷ್ಟನ ಆ ಮಗುನ ಇಷ್ಟನ, ಎರಡು ಮಕ್ಕಳು ತಾಯಿಗೆ ಇಷ್ಟನೇ. ಹಾಗೆ ನಾನು ಮಾಡಿರೋ ಪ್ರತಿಯೊಂದನ್ನು ನಾನು ನಿರ್ದೇಶಕರಿಗೆ ನಮಸ್ಕಾರ ಮಾಡಿ, ನನ್ನ ಪ್ರೊಡ್ಯೂಸರ್ಸ್ ಅವರಿಗೆ ನಮಸ್ಕಾರ ಮಾಡಿ ನಾನು ಪ್ರತಿಯೊಂದನ್ನು ಅಷ್ಟೇ ಖುಷಿಯಾಗಿ, ಒಂದು ಸಣ್ಣ ಪಾತ್ರ ಆಗಿರ್ಬೋದು ದೊಡ್ಡ ಪಾತ್ರ ಆಗಿರ್ಬೋದು ಅದೆಲ್ಲದನ್ನು ಬಹಳ ಖುಷಿಯಿಂದ ನಾನು ಆಸ್ವಾದಿಸಿದ್ದೀನಿ. ಇವತ್ತಿಗೂ ನಾನು ಅದನ್ನೆಲ್ಲ ಮೆಲ್ಕ್ ಹಾಕ್ಕೊಂಡ್ರೆ ಅಂದರೆ ನನಗೆ ಭಾಳ ಖುಷಿಯಾಗುತ್ತೆ. ಅಂದರೆ ಒಳ್ಳೊಳ್ಳೆ ಪಾತ್ರಗಳನ್ನ ನನಗೆ ಕೊಟ್ಟು ನನಗೆ ಅಭಿನಯಕ್ಕೆ ಅವಕಾಶ ಇದೆಯೋ, ಅಯ್ಯೋ ನನಗೆ ಇದೆಯೋ ಎಲ್ಲೋ ಕೆಪಾಸಿಟಿ ಇದೆಯೋ

0: ಇಲ್ವೋ ಅಂಥದ್ರೊಳಗೆ ಕರ್ಕೊಂಡೋಗಿ ನನ್ನನ್ನು ಒಳ್ಳೊಳ್ಳೆ ಪಾತ್ರಗಳು ಮಾಡಿಸಿದ್ದಾರೆ. ಅದು ಎಷ್ಟು ಸಿನಿಮಾ ಅಂತ ನಾನು ಹೇಳಿ, ಎಷ್ಟು ಅಂತ ಹೇಳಿ, ಕೆಂಪಮ್ಮನ ಕೋರ್ಟ್ ಕೇಸ್ ಅಂತ ಮಾಡಿದೆ, ಅದರೊಳಗೆ ನನಗೇನು ಇದಿಲ್ಲದಾದ್ರೂ ಪಾಪ ಒಂದು ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಹೇಳಿದ್ರು, ಈ ಪಾತ್ರ ಏನಾದರೂ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಿದ್ದಿದ್ರೆ ಇದು ಕೆಂಪಮ್ಮನ ಕೋರ್ಟ್ ಕೇಸು ಗುಲಾಬಿ ಟಾಕಿಸ್ ಆಗ್ತಿತ್ತು. ಇವರು ಉಮಾಶ್ರೀಯವರು ಮಾಡಿದಂಥ ಒಂದು ಪಾತ್ರನ ಮಾಡಿದ್ದಾರೆ ಅಂತ. ಅದೇ ರೀತಿ ಒಂದು ನಿನಗಾಗಿ ಅಂತ ಒಂದು ಸೀರಿಯಲಲ್ಲಿ ಉಮಾಶ್ರೀಯವರು ಮಾಡಬೇಕಾದಂಥ ಒಂದು ಅಂದರೆ ಆ ಒಂದು ಸಣ್ಣ ಪಾತ್ರ ಆಗಿದ್ರು ಆ ಪಾತ್ರನ ಕರೆದು ನನಗೆ ಕೊಟ್ಟರು. ನನಗೆ ಭಾಳ ಸಂತೋಷ ಆಯಿತು. ನಾನು ಆ ಮೇರು ನಟಿ ಮಧ್ಯೆ ನಾನು ಹೆಂಗೆ ಮಾಡ್ತೀನಿ ಅಂತ ಅಂದ್ಕೊಂಡೆ, ಬಟ್ ಭಾಳ ಜನ ಮೆಚ್ಚಿಕೊಂಡ್ರು, ಆ ಎಲ್ಲಡಿಕೆ ಹಾಕ್ಕೊಂಡಿದ್ದು ಅದೆಲ್ಲ ಹಾಗೆ ಬಂತು ಅಂತ. ಹಾಗಾಗಿ ಅವಕಾಶದ ಜೊತೆಗೆ ಮತ್ತು ಎಲ್ಲ ನಿರ್ದೇಶಕರು ನಮಗೆ ಒಂದು ಇದು ಕೊಡ್ತಾರಲ್ಲ, ಸಪೋರ್ಟ್ ಕೊಡ್ತಾರಲ್ಲ, ಅದು ನನಗೆ ಏನು ಗೊತ್ತಿಲ್ಲ. ನಾನು ಹೆಂಗೋ ಅವ್ರು ಹೇಳಿದ್ದನ್ನು ನಾನು ಪಾಲಿಸ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ನಿರ್ದೇಶಕರ ಕೈಗೊಂಬೆ ಅಂತ ಹೇಳ್ತೀನಿ, ನಾನು ಮಾಡಿದ್ದೀನಿ ಅಂತ ಖಂಡಿತ ಹೇಳ್ಕೊಳ್ಳಲ್ಲ.
1: ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇನ್ನು ಇವತ್ತು ನಟನೆಯನ್ನು ಕೆರಿಯರ್ ಮಾಡ್ಕೋಬೇಕು ಅಂತ ಬಯಸುವಂತಹ ಹೊಸ ತಲೆಮಾರಿನ ನಟ ನಟಿಯರಿಗೆ ನೀವೊಬ್ಬ ಹಿರಿಯ ಅನುಭವಿ ನಟಿಯಾಗಿ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ?
0: ಇವತ್ತಿನ ದಿವಸದಲ್ಲಿ ನಿಜವಾಗ್ಲೂ ಕಲಾವಿದರಿಗೆ ಒಳ್ಳೆ ಒಳ್ಳೆ ಇದು ಎಂಥದ್ದು ಪ್ರೋತ್ಸಾಹನೂ ಇದೆ, ಮತ್ತು ಅವಕಾಶಗಳು ಜಾಸ್ತಿ ಇದೆ. ಯಾವ ರೀತಿ ಬೇಕಾದ್ರೂ ನಿಜವಾದ ಒಬ್ಬ ಕಲೆಗಾರ ಎಷ್ಟು ಮುಂದಕ್ಕೆ ಬೇಕಾದ್ರೂ ಬರ್ಬೋದು ಅನ್ನೋದನ್ನು ಇವತ್ತಿನ ದಿವಸ ತೋರಿಸ್ಕೊಡ್ತಾ ಇದೆ. ಯಾಕೆಂದರೆ ಅಷ್ಟು ಮುಂದುವರೆದಿದೆ ನಮ್ಮ ಒಂದು ಕಲಾರಂಗ, ಈ ಚಿತ್ರರಂಗ ಅಥವಾ ಈ ಟಿವಿ ಎಲ್ಲದು ಅಷ್ಟೇ. ನಿಜವಾಗ್ಲೂ ಪ್ರತಿಭಾವಂತರು ಯಾರು ಬೇಕಾದ್ರೂ ಮುಂದೆ ಬರ್ಬೋದು ಅಂಥ ಅವಕಾಶಗಳು ಇವತ್ತಿನ ದಿವಸ ಇದೆ ಅಂತ ನನಗನ್ಸುತ್ತೆ. ಮೊದಲಾದರೆ ಕಡಿಮೆ ಇತ್ತು, ಒಂದು ಸೀರಿಯಲ್ ಇವತ್ತೊಂದು ದಿವಸ ಮಾಡಿದ್ರೆ ಮತ್ತೆ ಮುಂದಿನ ವಾರ ಅವತ್ತೊಂದು ಎಪಿಸೋಡ್ ಬರ್ತಾ ಇತ್ತು. ಇವತ್ತು ಹಾಗಲ್ಲ, ಪ್ರತಿದಿನ ಎಷ್ಟು ನೀವು ಹೆಚ್ಚು ಕಮ್ಮಿ ಒಂದು 10-12 ಸೀರಿಯಲ್ ಎಪಿಸೋಡ್ಸ್ಗಳನ್ನ ನೋಡ್ತೀರಾ? ಆ ಥರ ಇರಬೇಕಾದ್ರೆ ಪ್ರತಿದಿನ ನೋಡ್ತಾ ಇದ್ರೆ ಆಗುವ ವಾರಕ್ಕೊಂದ್ಸಲ ನೋಡಬೇಕಾಯ್ತು. ಕಲಾವಿದರೂ ಕಡಿಮೆ, ಅವಕಾಶಗಳು ಕಡಿಮೆ ಇತ್ತು. ಇವತ್ತಿನ ದಿವಸ ಬೇಕಾದಷ್ಟು ಅವಕಾಶ ಇದೆ, ಬೇಕಾದಷ್ಟು ಕಲಾವಿದರಿದ್ದಾರೆ. ಸೊ ಅವರವರ ಒಂದು ಇದು ಹೇಗಿದೆ, ಟ್ಯಾಲೆಂಟ್ಸ್ ಏನಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕಲಾವಿದರಿಗೆ ಖಂಡಿತ, ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು, ಒಳ್ಳೆ ಅವಕಾಶಗಳಿದೆ ಇವತ್ತಿನ ದಿವಸ. ನಿಜವಾಗ್ಲೂ ನಮಗೆ ಈ ಆಗಿನ ದಿವಸದಲ್ಲಿ ಕೆಲಸ ಮಾಡಿದವ್ರು ಈಗಿನ ದಿವಸದಲ್ಲೂ ಕೆಲಸ ಮಾಡುವಂಥ ಅವಕಾಶ ಸಿಗ್ತಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಅವತ್ತಿನ ದಿನಾನು ನೋಡಿದ್ದೀವಿ, ಇವತ್ತಿನ ದಿನಾನು ನೋಡ್ತಾ ಇದ್ದೀವಿ. ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು, ಒಳ್ಳೆ ಅವಕಾಶ ಇದೆ. ನಿಜವಾಗ್ಲೂ ಬಹಳ ಮುಂದುವರೆದಿದೆ, ಟಿವಿ ಆಗಿರ್ಬೋದು ಸಿನಿಮಾ ರಂಗ ಆಗಿರ್ಬೋದು. ನನಗನ್ಸ್ತಾ ಇರೋದು
2: ತುಂಬ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಅಂದರೆ ನೀವು ಸಮಯಕ್ಕೆ ಸರಿಯಾಗಿ ಆಕಾಶವಾಣಿ, ಸಮಯಕ್ಕೆ ಸರಿಯಾಗಲ್ಲ, ನೀವು ಬಹಳ ಮುಂಚೆನೆ ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಬಂದು ನಮ್ಮ ಜೊತೆಗೆ ನಿಮ್ಮ ಒಂದಷ್ಟು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಮತ್ತು ತುಂಬ ಖುಷಿಯಿಂದ ನನ್ನ ಒಂದು ತವರ್ಮನೆ, ಮತ್ತು 53 ವರ್ಷಗಳಿಂದನೂ ಕೂಡ ಈ ಸ್ಟುಡಿಯೋದಲ್ಲಿ ಇದನ್ನು ಮಾಡಿದ್ದೀನಿ, ಈ ಸ್ಟುಡಿಯೋದಲ್ಲಿ ಈ ರೆಕಾರ್ಡಿಂಗ್ ಮಾಡಿದ್ದೀವಿ, ಇಂಥವ್ರಿದ್ರು ಅಂತ ಹೇಳಿ, ಮತ್ತು ನಿಮ್ಮ ಒಂದು ಕೇಳುಗರ ಜೊತೆಗಿನ ಒಂದು ಕನೆಕ್ಷನ್ ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಎಲ್ಲೇ ಹೋದರೂ ಕೂಡ ನಾನು ಆಕಾಶವಾಣಿ ಕಲಾವಿದೆ, ಆಮೇಲೆ ರಂಗಭೂಮಿ, ಆಮೇಲೆ ಸಿನಿಮಾ, ಆಮೇಲೆ ಟಿವಿ ಅನ್ನುವಂಥ ಒಂದು ಮೆಚ್ಚುಗೆಯ ಮಾತುಗಳನ್ನು ಹೇಳಿದರೆ ತುಂಬ ಸಂತೋಷ ಆಗುತ್ತೆ. ನಿಮ್ಮಂಥ ಹಿರಿಯ ಕಲಾವಿದರು ಆಕಾಶವಾಣಿಗೆ ಭೇಟಿ ಕೊಡೋದು, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದು. ಹೀಗೆ ಇರಿ, ಆರೋಗ್ಯಪೂರ್ಣವಾಗಿರಿ, ನಗ್ನಗ್ತಾ ಇರಿ, ಸಾಧ್ಯವಾದಾಗಲೆಲ್ಲ ಆಕಾಶವಾಣಿ ಕಡೆಗೆ ಬರ್ತಾ ಇರಿ. ಮೇಡಮ್, ನೀವು ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಎಲ್ಲ ಮಾತುಗಳನ್ನು ತಿಳಿಸ್ಕೊಟ್ಟಿದ್ದು ನಮಗೆ ಬಹಳ ಬಹಳ ಸಂತೋಷ ಆಯಿತು. ಎಲ್ಲ ಕೇಳುಗರ ಪರವಾಗಿ ಮತ್ತು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರದ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ.
0: ನನ್ನದು ಸಹ ತುಂಬು ಹೃದಯದ ಧನ್ಯವಾದಗಳು. ಒಂದು ಮಗುಗೆ ತವ್ರ ಮನೆ ಅಂದರೆ ತಾಯಿ ಮನೆ ಹೇಗಿರುತ್ತೋ ಹಾಗೆ ನಾನು ಇಲ್ಲಿಂದ ಅಂಬೆಗಾಲಿಟ್ಕೊಂಡು ಮುಂದೆ ಬಂದಿರೋಳು. ಆಕಾಶವಾಣಿಲಿ ಕಲಿತಿದ್ದು ನಾನು ತುಂಬ ಇದೆ, ಸಮಯ ಪ್ರಜ್ಞೆ ಆಗಿರ್ಬೋದು, ಒಂದು ಅಭಿನಯ ಆಗಿರ್ಬೋದು, ಎಲ್ಲದನ್ನು ನಾನು ಎಷ್ಟು ಸಲ ಹೇಳಿದ್ರೂ ಅದು ಕಡಿಮೆ ಅನಿಸುತ್ತೆ. ಹಾಗಾಗಿ ನನಗೂ ಇಂಥ ಒಂದು ಅವಕಾಶ ಕೊಟ್ಟು, ಶ್ರೋತೃಗಳ ಜೊತೆ ಒಂದು ಸಂಪರ್ಕನ ಕಲ್ಪಿಸಿಕೊಟ್ಟಿದ್ದಕ್ಕೆ ಆಕಾಶವಾಣಿ ವಿವಿಧ ಭಾರತಿಗೂ, ಮತ್ತು ನೀವು ನಡೆಸ್ಕೊಟ್ಟಂಥ ನಿಮ್ಮ
2: ಪರಿಮಳ
0: ಕಾರ್ಯಕ್ರಮದವರೆಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳ್ತೀನಿ. ಇಂಥ ಅವಕಾಶಗಳು ಮತ್ತೆ ಮತ್ತೆ ಎಲ್ಲ ಕಲಾವಿದರಿಗೂ ನೀವು ಒದಗಿಸ್ಕೊಡಿ, ಅವ್ರಗಳಿಗೂ ಪರಿಚಯನ ನಮ್ಮ ಶ್ರೋತೃಗಳಿಗೆ ಅವ್ರನ್ನ ಪರಿಚಯ ಮಾಡಿಕೊಡಿ.
2: ಖಂಡಿತವಾಗ್ಲೂ ಮೇಡಮ್, ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೇವೆ, ಸಾಧ್ಯವಾದಷ್ಟು ಎಲ್ಲ ಕಲಾವಿದರನ್ನ ಕರೆಸಿ ಈ ಒಂದು ವೇದಿಕೆಯಲ್ಲಿ ಸಿನಿಮಾ ಕ್ಷೇತ್ರದ ಎಲ್ಲ ವಿಚಾರಗಳನ್ನು ತಿಳಿಸುವಂತಹ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ತೇವೆ. ಧನ್ಯವಾದಗಳು. ನಮಸ್ತೆ.
0: ನಮಸ್ಕಾರ.

ಪರಿಮಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ. ಕಾರ್ಯಕ್ರಮ ಪ್ರಸ್ತುತಿ ವರುಣ್ ಮತ್ತು ಚಂದು ಬಾನುಲಿ ಬಂಧು. ಕಾರ್ಯಕ್ರಮದ ನಿರ್ವಹಣೆ ಕೃಷ್ಣಪ್ಪ ಕೆವಿ.

107.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 5 ಗಂಟೆ ಆಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನಿರ್ವಹಣಾ ಸಮಿತಿ ನೀಡಿದ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಇ ಎತ್ತಿ ಹಿಡಿದಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸೂಚಿಸಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಡಿಯುವ ನೀರು ಮತ್ತು ನೀರಾವರಿ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದೆ. ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗಬಹುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರು ಜವಾಬ್ದಾರಿಯುತವಾಗಿ ನೀರನ್ನು ಬಳಸುವಂತೆ ಮನವಿ ಮಾಡಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳು ತಿದ್ದುಪಡಿ ಮಸೂದೆ 2025 ರಾಜ್ಯಸಭೆಯಲ್ಲಿಯೂ ಇಂದು ಮಂಡನೆಯಾಗಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮಸೂದೆ ಮಂಡಿಸಿ ಮಾತನಾಡಿ, ಈ ಕಠಿಣ ಶಾಸನವು ದೇಶದ ವಿದ್ಯಾರ್ಥಿಗಳು ಹಾಗೂ ಯುವಜನರ ಭವಿಷ್ಯವನ್ನು ಕಾಯುವಲ್ಲಿ ಸರ್ಕಾರದ ಬದ್ಧತೆಯನ್ನು ಎತ್ತಿಹಿಡಿಯಲಿದೆ ಎಂದು ತಿಳಿಸಿದ್ದಾರೆ. ರಚನಾತ್ಮಕ ಮತ್ತು ಸ್ಪರ್ಧಾತ್ಮಕ ಪರ ಸುಧಾರಣೆಗಳ ಜಾಗತಿಕ ಶ್ರೇಯಾಂಕದಲ್ಲಿ ಭಾರತ 25 ಸ್ಥಾನಗಳ ಮುನ್ನಡೆ ಸಾಧಿಸಿದೆ. ಈ ಹಿಂದೆ 82ರಲ್ಲಿದ್ದ ಭಾರತ ಈಗ 57ನೇ ಸ್ಥಾನಕ್ಕೆ ಏರಿದೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ನೀರಜ್ ಚೋಪ್ರಾ ಪುರುಷರ ಜಾವೆಲಿನ್ ಥ್ರೋ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. 2026 ಎಫ್ಐಎಚ್ ಹಾಕಿ ವಿಶ್ವಕಪ್ ಪಂದ್ಯದ ಹಿನ್ನೆಲೆಯಲ್ಲಿ ಹಾಕಿ ಇಂಡಿಯಾ ಭಾರತ ತಂಡಕ್ಕೆ ತಮ್ಮ ಸಾಂಪ್ರದಾಯಿಕ ನೀಲಿ ಬಣ್ಣದ ಬದಲು ಕೇಸರಿ ಜೆರ್ಸಿಯನ್ನು ಅನಾವರಣಗೊಳಿಸಿದೆ. ನ್ಯೂಜಿಲೆಂಡ್ನ ಮಾಜಿ ನಾಯಕ ಸ್ಟೀಫನ್ ಫ್ಲೆಮಿಂಗ್ ಇಂಗ್ಲೆಂಡ್ ಪುರುಷರ ಟೆಸ್ಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಜೋರೋಟ್ ಮತ್ತೆ ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆ ನಂತರ 5:05 to 8:00 ಸೇಫ್ ಟೈಮ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 to 8:00 ಗಾನಭಿಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ

9:15 ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಕಾನೂನು ಮತ್ತು ನ್ಯಾಯದ ಮಂತ್ರಾಲಯ. 9:30 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ

ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ಮಧ್ಯಾಹ್ನ 1:02 ಕನ್ನಡ ಚಿತ್ರಗೀತೆಗಳು, 1:20 ಸಿನಿ ಕ್ವಿಜ್, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರ ಹಿಂದಿ ಕಾರ್ಯಕ್ರಮಗಳು, 4:00 ಪ್ರಾಯೋಜಿತ ಕಾರ್ಯಕ್ರಮ ಪಿತಾರ, 4:15 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಟ್ರೈನ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರನಾರಾಯಣ. 6:02 ಒಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವಧ್ವನಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. 11:00 ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಈ ಸಮಯ ಸೇಫ್ ಟ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸ್ನೇಹಿತರೆ? 1990 ನಂತರ ಬಿಡುಗಡೆಯಾಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳೋದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಹೆಚ್ಚು ಹೊತ್ತು ನಿಮ್ಮನ್ನು ಕಾಯಿಸೋದು ಬೇಡ, ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಮೊದಲನೇ ಗೀತೆಯಾಗಿ ಯಾವ ಗೀತೆ ಮೂಡಿ ಬರ್ತಾ ಇದೆ ಅಂತ ಅಂದರೆ ಸಿಪಾಯಿ ಚಿತ್ರದ ಗೀತೆ ಇದು. ಎಸ್ ಜಾನಕಿ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಸಾಕಷ್ಟು ವೆಲ್ಕಮ್ ಸಂದೇಶಗಳು ಬಂದಿದೆ. ನಿಮ್ಮೆಲ್ಲರ ವೆಲ್ಕಮ್ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಸ್ನೇಹಿತರೆ, ಖಂಡಿತ ನಿಮ್ಮ ಸಂದೇಶಗಳನ್ನ ಓದೇ ಹೊತ್ತಿನ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ರಶ್ಮಿ ಚಿತ್ರದ್ದು, ಬಿ ಆರ್ ಛಾಯಾ ಅವರ ಗಾಯನ, ದೊಡ್ಡರಂಗೇಗೌಡ ಅವರ ರಚನೆ, ಅಗಸ್ತ್ಯ ಅವರ ಸಂಗೀತ.

ಪೂಜಾ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ. ದೇವತೆ

ಎಷ್ಟು ಅದ್ಭುತವಾದ ವೇರಿಯೇಷನ್ಸ್ ಇದ್ದಂತಹ ಗೀತೆಯನ್ನು ಕೇಳಿದ್ವಿ. ಸಾಲುಗಳು ಅಷ್ಟೇ ಸುಂದರವಾಗಿತ್ತು. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಎಂ ಎಂ ಕೀರವಾಣಿ ಅವರ ಸಂಗೀತ, ಕರ್ನಾಟಕ ಸುಪುತ್ರ ಚಿತ್ರದ ಗೀತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದೀವಿ ಸ್ನೇಹಿತರೆ. ಸೇಫ್ ಡ್ರೈವ್ ಮಾಡ್ತಿರುವಂತ ಎಲ್ಲ ಸ್ನೇಹಿತರು ಸೇಫ್ ಆಗಿ ಡ್ರೈವ್ ಮಾಡಿ, ನಿಮ್ಮ ಮನೆಗಾಗ್ಬೋದು, ಮನೆಯಿಂದ ಆಫೀಸ್ಗೆ ಆಗ್ಬೋದು, ಯಾವುದೇ ರೀತಿಯಲ್ಲಿ ಜರ್ನಿ ಮಾಡ್ತಿದ್ರು ಸೇಫ್ ಆಗಿ ಜರ್ನಿಯನ್ನು ಮಾಡ್ತೀರಿ. ನಮ್ಮ ಚಾನಲನ್ನು ಟ್ಯೂನ್ ಮಾಡಿರಿ, ಯಾಕಂದರೆ ನಾವು ನಿಮ್ಮ ಜೊತೆ ಆಗಿರ್ತೀವಿ. ನಮ್ಮ ಗೀತೆಗಳು ನಿಮ್ಮ ಜರ್ನಿಯನ್ನು ಮತ್ತಷ್ಟು ಸೇಫ್ ಆಗಿ, ನಿಮ್ಮ ಮನಸ್ಸನ್ನು ಆದಷ್ಟು ಖುಷಿಯಾಗಿ ಇಡುವಂತಹ ಗೀತೆಗಳನ್ನ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಸೊ 102.9 FM ನೀವು ಟ್ಯೂನ್ ಮಾಡಬೇಕಾಗಿರುವಂತಹ ಚಾನಲ್. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಚೆಲುವ ಚಿತ್ರದ ಗೀತೆ ಇದು. ಮನೋ ಮತ್ತು ಲತಾ ಹಂಸಲೇಖ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ರತಿ ದೇವಿಯ ಮಗಳ, ರತಿ ದೇವಿಯ ಮಗಳ, ಅಂದದಂಗಾಂಗಗಳ ಹಾಡಿ ಹೊಗಳೋಣ.
1: ಚೋರಚಿತ್ತ ಚೋರಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ವಿ ರವಿಚಂದ್ರನ್ ಅವರ ರಚನೆ ಮತ್ತು ಸಂಗೀತ.

0: ನಾನು ಕೂಡ ಸೇಮ್ ವಾಟ್ಸಪ್ ನಂಬರಲ್ಲೇ ಸಿಗ್ತೀನಿ, ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಸ್ಟುಡಿಯೋ ಸಮಯ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಈ ಎಷ್ಟೋ ಸಲ ವಾಹನ ಹಳೆ ಆಯಿತು ಅಂತಾಗಲಿ ಅಥವಾ ಅಗತ್ಯಕ್ಕೆ ಬೇಕು ಅಂತ ಹೇಳಿ ವಾಹನಗಳನ್ನು ತಗೊಳ್ತಾರೆ, ಅದನ್ನು ಮಾರಾಟನೂ ಮಾಡ್ತಾರೆ ಕೆಲವೊಬ್ಬರು. ಯಾವ ರೀತಿ ಮಾರಾಟ ಆಗುತ್ತೆ, ಮಾರಿದ ನಂತರ ಏನೇನೋ ಸಮಸ್ಯೆಗಳಾಗ್ತವೆ, ಅವಾಗ ಏನು ಮಾಡಬೇಕು ಅಂತನೋ ಸಮಸ್ಯೆ ಬರುತ್ತೆ.
3: ನೋಡಿ, ಈಗ ಯಾವುದೇ ಒಂದು ವಾಹನವನ್ನು ಮಾರಾಟ ಮಾಡಬೇಕಂದ್ರೆ ಅಗತ್ಯ ದಾಖಲೆಗಳೇನಿದೆ, RC ಕಾರ್ಡ್ ಆಗಲಿ, ಇನ್ಸೂರೆನ್ಸ್ ಆಗಲಿ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಆಗಲಿ, ಇವೆಲ್ಲನ ಪರಿಶೀಲನೆ ಮಾಡಿಕೊಂಡು ಅವರು ಮಾರಾಟ ಮಾಡಬೇಕಾಗುತ್ತೆ. ಅದೇ ರೀತಿ ಕೊಂಡ್ಕೊಳ್ತಕ್ಕಂಥವರು ಸಹ ಈ ಒಂದು ಅಗತ್ಯ ದಾಖಲೆಗಳನ್ನು, RC ಬುಕ್ ಯಾರ ಹೆಸರಲ್ಲಿದೆ, ಓನರ್ ಯಾರು, ಇನ್ಸೂರೆನ್ಸ್ ಇದೆಯಾ, ಅದೇ ಅಗತ್ಯ ದಾಖಲೆಗಳನ್ನು ಪಡ್ಕೊಂಡು ಅವರ ಹೆಸರಿಗೆ ಕ್ರಯ ತಗೊಳ್ಬೇಕಾಗುತ್ತೆ. ಯಾರು ಮಾರಾಟ ಮಾಡಿರ್ತಾರೆ ಅವರು ಕಡ್ಡಾಯವಾಗಿ ತಗೊಂಡಿರ್ತಕ್ಕಂಥವ್ರ ಹೆಸರಿಗೆ ಆಗೋವರೆಗೂ ಸಹ ಅವರು ಹೆಚ್ಚು ಕಾಳಜಿಯನ್ನು ವಹಿಸಿ ಇರಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಈಗ ಅನೇಕ ಕೋರ್ಟ್ಗಳಲ್ಲಿ ನೋಡ್ತಾ ಇದೀವಿ, ವಾಹನವನ್ನು ಮಾರಾಟ ಮಾಡಿರ್ತಾರೆ ಆದರೆ ಓನರ್ ಹೆಸರಲ್ಲೇ ಇರುತ್ತೆ. ಅನೇಕ MVC ಕೇಸುಗಳು, ಅಪಘಾತ ಕೇಸುಗಳು, ಕಳ್ಳತನ ಕೇಸುಗಳು, ಎಷ್ಟೋ ಜನ ಮೊದಲು ಯಾರು ಮಾರಾಟ ಮಾಡಿರ್ತಾರೋ ಅಂತ ಓನರ್ಗಳ ಮೇಲೆ ಆಗಿದೆ.
2: ಅಂದ್ರೆ ಮಾರಾಟ ಮಾಡುವಾಗ ವ್ಯವಸ್ಥಿತವಾಗಿ ಅದನ್ನು ಮಾರಾಟ ಮಾಡಬೇಕು, ಸೇಲ್ ಅಗ್ರಿಮೆಂಟ್ ಇತ್ಯಾದಿಯೆಲ್ಲ.
3: ಈಗ ಅದ ಮಾರಾಟ ಮಾಡಬೇಕು ಅಂತ ನಾವು ಒಂದು ಸೇಲ್ ಅಗ್ರಿಮೆಂಟ್ ಅನ್ನ ಬರವಣಿಗೆ ಮುಖಾಂತರ ಮಾಡ್ಕೊಬೇಕು. ಮತ್ತೆ ಆ 29-30 ಫಾರಂ ಬರುತ್ತೆ, ಅದರಲ್ಲೂ ಸಹ ಒಂದು ಇಂಬರ್ಹ ಅಂತ ಬರುತ್ತೆ, ಮಾರಾಟಗಾರರು ಮತ್ತೆ ಒಬ್ಬ ಖರೀದಿದಾರರ ಸಹಿಗಳಿರ್ತಕ್ಕಂಥದ್ದು, ಮತ್ತೆ ಅದನ್ನು ವರ್ಗಾವಣೆ ಮಾಡ್ಕೊಳ್ತಕ್ಕಂಥ ದಾಖಲೆಗಳನ್ನು ಸಹ ಪಡ್ಕೊಳ್ಳಿರಬೇಕು. ಮತ್ತೆ ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ RC ಕಾರ್ಡು, ಬುಕ್ಕು, ಇನ್ಸೂರೆನ್ಸ್ ಎಲ್ಲ ದಾಖಲೆಗಳನ್ನು ಅವರು
2: ಹಸ್ತಾಂತರ ಆಗಿರಬೇಕು. ಈಗ ಮಾರಿದ ನಂತರ ಏನೇನು ಎಚ್ಚರಿಕೆಗಳು ಇವರಾಗಲಿ ಅಥವಾ ಅವರಾಗಲಿ ಇನ್ನಷ್ಟು ವಿವರ ಕೊಡಿ.
3: ಇಲ್ಲಿ ನಾವು ಕೆಲವು ಸಲ ಮಾರಾಟ ಮಾಡಿಬಿಟ್ಟಿರ್ತೀವಿ ಆದರೆ ಇನ್ನು ನಮ್ಮ ಹೆಸರಲ್ಲಿರುತ್ತೆ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು RTOಗೆ ನಾವು ನೋಟಿಸನ್ನು ದಿಡಿ, ಅಂದರೆ 14 ದಿನಗಳ ಒಳಗಡೆ ನಾವು RTOಗೆ ನೋಟಿಸನ್ನು ನೀಡ್ಬೋದು. ಏನಂದರೆ ನಾವು ವಾಹನವನ್ನು ಈ ರೀತಿ ಮಾರಾಟ ಮಾಡಿದ್ದೀವಿ ಅಂತ ಮಾಡ್ಬೋದು. ಇಲ್ಲ ಅಂತಂದರೆ ಆ ಚಲನ್ನು ಅಂತ ಆ ಮಾರಾಟ ಮಾಡಲಿಲ್ಲ, ಅಕಸ್ಮಾತ್ ಅವನ ಹೆಸರು ಮಾಡ್ಕೊಳ್ಲಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, RTO ಆಫೀಸಲ್ಲಿ ಅದನ್ನು ಎಂಟ್ರಿ ಮಾಡಿರ್ತಾರೆ. ನಾಳೆ ದಿನ ಏನಾದರೂ ತೊಂದರೆ ಆದ್ರೂ ನಾವು ಅದನ್ನು ಆ ದಾಖಲೆಯನ್ನು ತೊಗೊಂಬಂದು ನಮ್ಮ ತೊಂದರೆ ಆಗದಿರ ನಾವು ಕಾಪಾಡ್ಕೊಳ್ಬೋದು ಅದನ್ನು.
2: ಇಂತಿಷ್ಟು ದಿನ ನಾವು ಕೊಟ್ಬಿಟ್ಟಿದ್ದೇವೆ, ಇನ್ನು ಸ್ವಲ್ಪ ವರ್ಗಾವಣೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತೇಳಿ ಒಂದಿಷ್ಟು ಮಾಹಿತಿ ಕೊಟ್ಟು ಮುಂಜಾಗ್ರತೆ ತಗೋಬಹುದು.
3: ಯಾಕಂದ್ರೆ
2: ನಾವು ಇಡಿಯಾಗಿ ಮಾಲೀಕತ್ವ ವರ್ಗಾವಣೆ ಆಗಿದೆಯಾ ಅಂತ ನೋಡ್ಕೋಬೇಕು. ಆಗಿಲ್ಲ ಅಂದ್ರೂ ಕೂಡ ಇಂತವ್ರಿಗೆ ಕೊಟ್ಟಿದೀವಿ, ಎಲ್ಲ ಆಗಿದೆ, ನಮ್ಮ ಕೆಲಸಗಳು ಆಗಿದ್ದಾವೆ, ಡಾಕ್ಯುಮೆಂಟ್ಸ್ ಇನ್ನು ಪ್ರೊಸೆಸ್ ಅಲ್ಲಿವೆ, ಅದಕ್ಕೆ ಅಂತಾನು ಕೂಡ ಅರ್ಜಿಯನ್ನು ಕೊಡಬಹುದು.
3: ಯಾಕೆ ನಾವು ಅರ್ಜಿಯನ್ನು ಕೊಡಬೇಕು ಅಂತಂದ್ರೆ ಒಂದು ವೇಳೆ ಏನಾದರೂ ಅಪರಾಧಗಳಾದ್ರೆ ಅಥವಾ ಅಪಘಾತಗಳಾದ್ರೆ ಅದರ ಪರಿಹಾರ ನಾವೇ ಮಾಲೀಕರು ಯಾರು ಮಾರಾಟ ಮಾಡ್ತಾರೆ ಅವರೇ ಕಟ್ಕೊಡ್ಬೇಕಾಗುತ್ತೆ. ಈ ಒಂದೇ ಉದ್ದೇಶದಿಂದ
2: ಇದನ್ನು ತಪ್ಪಿಸಲು ಅವರು
3: ಲೆಟರ್ ಕೊಡಬೇಕು.
2: ಸರಿ ಸರಿ. ಈಗ ಎಷ್ಟೋ ಸಲ ಏನೋ ಒಂದು ಮಾರಾಟ ಮಾಡೋಣ ಅಂತ ಮಾಡಿಬಿಟ್ಟಿರ್ತಾರೆ, ಆದ್ರೆ ಎಲ್ಲರೂ ಒಂದು ವಿಶ್ವಾಸದ ಮೇಲೆ ತಗೊಂಡ್ಬಿಟ್ಟಿರ್ತಾರೆ, ನಡೀತಾ ಇರ್ತದೆ. ಆದ್ರೆ ಅಪರಾಧ ಆಗೋದು ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಆಕ್ಸಿಡೆಂಟರ್ ಆಗಬಹುದು ಅಥವಾ ಬೇರೆ ಬೇರೆ ಉದ್ದೇಶಕ್ಕೂ ಬಳಸಬಹುದು. ಯಾರಿಗೋ ಕೊಟ್ಟಿರ್ತೀವಿ ಗಾಡಿ, ಇನ್ನು ಹಳೆ ಗಾಡಿ ತಾನೇ, ಒಂದಿಷ್ಟು ಕೊಡಿಯಪ್ಪ ತಗೊಂಡು ಹೋಗ್ಬಿಡ್ತೀನಿ ಅಂತೇಳಿ ತಗೊಂಡೋಗಿ ಅವ್ರು ಏನೋ ಒಂದು
3: ಮಾಡ್ಬಿಟ್ಟಿರ್ತಾರೆ,
2: ಎಲ್ಲದಕ್ಕೂ ಆ ಗಾಡಿ ಮಾಲೀಕರಿಗೆ ಅದು ಬರುತ್ತೆ. ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಟ್ರೈನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ

ಗೀತೆಗಳನ್ನು ಕೇಳ್ತಾ ಇದ್ದೀವಿ. ವಿಶೇಷವಾಗಿ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂತ ಅಂದರೆ 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಮುಂದಿನ ಗೀತೆಯನ್ನು ಕೇಳೋಣ. ಹೂಮಳೆ ಚಿತ್ರದ ಗೀತೆ ಇದು. ಕೆ ಕಲ್ಯಾಣ್ ಅವರ ರಚನೆ, ಇಳೆಯ ರಾಜ ಅವರ ಸಂಗೀತ, ಚರಣ್ ಎಸ್ ಪಿ ರಾಜು, ಅನಂತಸ್ವಾಮಿ, ನಾಗತಿಹಳ್ಳಿ ಚಂದ್ರಶೇಖರ್, ಪಿ ಜಯಶ್ರೀ, ಮಂಜುಳಾ ಗುರುರಾಜ್ ಮತ್ತು ತಂಡದವರ ಗಾಯನ.

ಅಮೆರಿಕ ಅಮೆರಿಕ ಚಿತ್ರದ ಗೀತೆ ಇದು. ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಸಂಗೀತ, ಕಟ್ಟಿಯವರ ಗಾಯನ, HS ವೆಂಕಟೇಶ್ ಮೂರ್ತಿಯವರ ರಚನೆ, ಮನೋಮೂರ್ತಿಯವರ ಸಂಗೀತ.

ಇನ್ನು ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸಮುದ್ರ ಪ್ರದಕ್ಷಿಣೆ ಎಂಬ ನೌಕಾಯಾನ ಸಾಹಸ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೂರು ಪಡೆಗಳ 9 ಮಹಿಳಾ ಸೇನಾಧಿಕಾರಿಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಸನ್ಮಾನಿಸಿದರು. ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಸಂಸದರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಸಭೆ ನಡೆಸಿ ಉಭಯ ರಾಜ್ಯಗಳಲ್ಲಿ ಎದುರಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ವಿಸ್ತೃತ ಚರ್ಚೆ ನಡೆಸಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನೆರವು ಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನವದೆಹಲಿಯಲ್ಲಿಂದು ಭಾರತದಲ್ಲಿರುವ ಫ್ರಾನ್ಸ್ ರಾಯಭಾರಿ ಥಿಯರಿ ಮಾತೋ ಹಾಗೂ ಜಾರ್ಜಿಯಾ ರಾಯಭಾರಿ ವಾಕ್ತಾಂಗ್ ಜೋಶ್ವಿಲಿ ಅವರನ್ನು ಭೇಟಿಯಾಗಿ ಚರ್ಚಿಸಿದರು. ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆಯುತ್ತಿರುವ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಸಂಜೆ 5 ಗಂಟೆ ವೇಳೆಗೆ ಶೇಕಡಾ 33.57%, ಗುಜರಾತ್ನ ಮಂಜಲಪುರ ಕ್ಷೇತ್ರದಲ್ಲಿ ಶೇಕಡಾ 34.35%, ಹಾಗೂ ಮಧ್ಯಪ್ರದೇಶದ ದತಿಯಾದಲ್ಲಿ ಶೇಕಡಾ 68.78% ಮತದಾನ ಪ್ರಮಾಣ ದಾಖಲಾಗಿದೆ. ಜಪಾನ್ನ ಕುಮಮಾಟೋ ಪ್ರಾಂತ್ಯದಲ್ಲಿ ಕಳೆದ ಮಂಗಳವಾರ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 28ಕ್ಕೆ ಏರಿಕೆಯಾಗಿದೆ. ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನು ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೀಕರಣ ಕುರಿತ ಕಾರ್ಯಗಳು ಆರಂಭಗೊಂಡಿವೆ ಎಂದು ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 874 ಅಂಕಗಳು ಏರಿಕೆ ಕಂಡು 77,928 ಅಂಕಗಳಲ್ಲಿ ವಹಿವಾಟು ಮುಕ್ತಾಯಗೊಳಿಸಿತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 67 ಅಂಕಗಳು ಏರಿಕೆ ದಾಖಲಿಸಿ 24,317 ಅಂಕಗಳಲ್ಲಿ ಮುಕ್ತಾಯಗೊಳಿಸಿತು. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಭಾರತದ ನೀರಜ್ ಚೋಪ್ರಾ ಅವರೊಂದಿಗೆ ರೋಹಿತ್ ಯಾದವ್ ಮತ್ತು ಯಶವೀರ್ ಸಿಂಗ್ ಕೂಡ ಫೈನಲ್ ಪ್ರವೇಶಿಸಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನ ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗಾಯಕ್ವಾಡ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ವಾರದ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:44 ಈ ಸಮಯ ಗಾನಬಜಾನ ಕಾರ್ಯಕ್ರಮದ ಸಮಯ. ಗಾನಬಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ.

ಜನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸ್ನೇಹಿತರೆ? ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಅಭಿಷೇಕ್ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಗಾನಭಜನ ಕಾರ್ಯಕ್ರಮ. ಇನ್ನು ಇಂದಿನ ವಿಶೇಷ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483 01 29 ಮತ್ತೊಮ್ಮೆ ಹೇಳ್ತೀನಿ, 9483 01 29 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ಇಂದಿನ ಕಾರ್ಯಕ್ರಮದ ವಿಶೇಷ ಏನು ಏನಿರ್ಬೋದು ಗೆಸ್ ಮಾಡ್ತಾ ಇದ್ದೀರಾ ಅಲ್ವಾ? ಎಸ್, ಹಾಗೆ ಗೆಸ್ ಮಾಡ್ತಾ ಇರಿ. ಹಾಗೆ ನನ್ನ ಜೊತೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀರಾ ಅನ್ನೋದನ್ನು ಸಹ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಇಂದಿನ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತ ಅಂದರೆ, ಒಂದು ಅದ್ಭುತವಾದ ರಿಲೇಶನ್ಶಿಪ್ ಈ ಒಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕಿದ್ದಂಥದ್ದು ಯಾವುದು ಅಂತ ಅಂದರೆ ಸ್ನೇಹ. ಯಾಕೆ ಇದು ತುಂಬ ಅದ್ಭುತವಾದ ಒಂದು ಬಾಂಧವ್ಯ ಅಂತ ಕರಿತೀವಿ ಅಂತ ಅಂದರೆ, ನಾವು ನಾವಾಗಿ ಇರುವ ಏಕೈಕ ತಾಣ ಈ ಸ್ನೇಹ ತಾಣ. ಕಾರ್ಯಕ್ರಮದ ವಿಷಯ, ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂಥ ವಿಷಯ, ನಾವು ನಾವಾಗಿ ಇರುವ ಏಕೈಕ ತಾಣ ಈ ಸ್ನೇಹ ತಾಣ. ಸ್ನೇಹ ಅಂತ ಅಂದರೆ ನೀವೆಲ್ಲರೂ ನಮ್ಮ ಸ್ನೇಹಿತರು, ನಾನು ನಿಮ್ಮ ಸ್ನೇಹಿತ, ವಿವಿಧ ಭಾರತಿ ನಿಮ್ಮ ಸ್ನೇಹಿತ. ಹೀಗೆ ಈ ಸ್ನೇಹದಲ್ಲಿ ಎಷ್ಟೆಲ್ಲ ಮಾತುಗಳಿದೆ ಅಲ್ವಾ? ಮಾತುಗಳನ್ನು ನೀವು ಸಹ ತಿಳಿಸ್ತಾ ಇರಿ, ನಾನು ಹೇಳ್ತಾ ಸಾಕ್ತೀನಿ ಒಂದು ಗೀತೆ ಅನ್ನಂತರ. ಇಂದಿನ ಕಾರ್ಯಕ್ರಮದ ವಿಶೇಷತೆ, ನಾವು ನಾವಾಗಿರುವ ಏಕೈಕ ತಾಣ ಈ ಸ್ನೇಹ ತಾಣ.

ಗಣಭಜನ ಕಾರ್ಯಕ್ರಮ ಇದು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಗಣಭಜನ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತನಾಡ್ತಿರುವಂತಹ ವಿಷಯ, ನಾವು ನಾವಾಗಿ ಇರುವ ಏಕೈಕ ತಾಣ, ಸ್ನೇಹ ತಾಣ. ನಾನು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮಕ್ಕಳಾಗಿರ್ತೀವಿ, ಅಣ್ಣನಿಗೆ ತಮ್ಮ, ಅಕ್ಕನಿಗೆ ತಮ್ಮ, ತಮ್ಮನಿಗೆ ಅಣ್ಣ ಆಗಿರ್ತೀವಿ. ಬಂಧುಗಳಿಗೆ ಏನೇನು ರೆಸ್ಪೆಕ್ಟು ರಿಲೇಷನ್ಶಿಪ್ ಇರುತ್ತೆ ಅದಾಗಿರ್ತೀವಿ. ಅಲ್ಲೆಲ್ಲವೂ ಸಹ ನಮಗೊಂದು ಕರ್ತವ್ಯ ಇರುತ್ತೆ, ನಾವು ಹೀಗೇ ಇರಬೇಕು, ಮಗನಾಗಿ ಹೀಗೆ ಇರಬೇಕು. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿರ್ತೀವಿ, ಕಾಲೇಜ್ನಲ್ಲಿ ಪ್ರಿನ್ಸಿಪಲ್, ಲೆಕ್ಚರರ್, ವಾಟೆವರ್, ನಮಗೇನು ರೋಲ್ ಅಸೈನ್ ಆಗಿದೆ, ಯಾವುದೋ ಒಂದು ಕೆಲಸದಲ್ಲಿ ಏನೇನಿದೆ, ಒಂದೊಂದು ಅಸೈನ್ಮೆಂಟ್ ಇರುತ್ತೆ ನಮಗೆ, ಒಂದು ರೋಲ್ ನಮಗೋಸ್ಕರ ಫಿಕ್ಸ್ ಆಗಿರುತ್ತೆ. ಅಲ್ಲೆಲ್ಲವೂ ಸಹ ನಾವು ಆ ರೋಲ್ಗೆ ಜಸ್ಟಿಫೈ ಮಾಡಬೇಕು. ಆ ರೋಲ್ ಏನು ಕೇಳುತ್ತೆ ಅದನ್ನು ಜಾಸ್ತಿ ಡಿಮ್ಯಾಂಡ್ ಡಿಮ್ಯಾಂಡ್ ಮಾಡುತ್ತೆ, ಅದನ್ನು ನಾವು ಕೊಡ್ತಾ ಹೋಗಬೇಕು. ಆದರೆ ಕೇವಲ ಒಂದು ಜಾಗದಲ್ಲಿ ಮಾತ್ರ ಅಲ್ಲಿ ಸಂತೋಷ ಆಗಿರ್ತಾನೆ, ವರುಣ್ ವರುಣ್ ಆಗಿರ್ತಾನೆ, ದಿವ್ಯ ಆಗಿರ್ತಾಳೆ, ಅರ್ಚನಾ ಆಗಿರ್ತಾಳೆ. ಎಲ್ಲರೂ ಸಹ ಅವರವರ ಹೆಸರಿನಲ್ಲಿ ಅವರವರ ವ್ಯಕ್ತಿತ್ವ ಜೊತೆ ಇರ್ತಾರೆ. ಅಲ್ಲಿ ನೀನು ಏನೂ ಆಗೋದು ಬೇಕಾಗಿಲ್ಲ, ನೀನು ಕೇವಲ ಸಂತೋಷ ಆಗಿ ಹೋಗು. ಅಲ್ಲಿ ನೀನು ಅಲ್ಲಿ ಜಸ್ಟ್ ಶಿವ ಆಗಿ ಹೋಗು, ಅನಿಲ್ ಆಗಿ ಹೋಗು. ಕೇವಲ ನಿಮ್ಮ ವ್ಯಕ್ತಿತ್ವ ಜೊತೆ ನಿಮ್ಮನ್ನು ಸ್ವೀಕರಿಸ್ತಾರೆ. ಅಲ್ಲಿ ಯಾವುದೇ ಡಿಮ್ಯಾಂಡ್ ಇರಲ್ಲ, ಒಂದು ಸ್ಮಾಲ್ ಎಕ್ಸ್ಪೆಕ್ಟೇಷನ್, ಬಿ ಮೈ ಫ್ರೆಂಡ್. ಫ್ರೆಂಡ್ಶಿಪ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಏನು ಡೆಡಿಕೇಟ್ ಮಾಡುತ್ತೆ, ಹೇಗೆ ಡೆಡಿಕೇಟೆಡ್ ಆಗಿರಬೇಕು, ಅದನ್ನಷ್ಟೇ ಕೊಟ್ಟರೆ ಸಾಕು. ನಿನ್ನ ವ್ಯಕ್ತಿತ್ವ ಒಂದು ಕಡೆ ನೀನು ನಿರ್ಲಿಪ್ತನೂ ಆಗ್ಬೋದು, ಅಲ್ಲಿ ನೀನು ವಿಶ್ವವ್ಯಾಪಿಯೂ ಆಗ್ಬೋದು, ಎಲ್ಲವೂ ಸಹ ಆಗ್ಬೋದಾದಂಥ ಏಕೈಕ ಸ್ಥಳ ಅದು ಸ್ನೇಹಿತರ ಜೊತೆ ಇರುವಂಥ ಸಂದರ್ಭ. ಅಲ್ಲಿ ಕೇವಲ ನೀನು ನೀನಾಗೇ ಇರ್ತೀಯ. ಎಷ್ಟು ಚೆಂದಲ್ಲ ಈ ಬ್ಯೂಟಿಫುಲ್ ಫೀಲಿಂಗ್, ನಾವು ನಾವಾಗೇ ಇರುವಂತಹ ಒಂದು ಜಾಗದಲ್ಲಿ ಅದು ಸ್ನೇಹ ಅಂತ ಹೆಸರನ್ನ ಕರೆಸ್ಕೊಂಡಿರುತ್ತಲ್ಲ. ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ಇನ್ ಅವರ್ ಲೈಫ್ ಅಂತ ಅಂದರೆ ತಪ್ಪಾಗಲಾರ್ದಲ್ವಾ. ನಾವು ನಾವಾಗೇ ಇರುವಂತಹ ಏಕೈಕ ತಾಣ, ಸ್ನೇಹ ತಾಣ. ಇಂದಿನ ಗಾನಭಜನ ಕಾರ್ಯಕ್ರಮದ ವಿಷಯದ ಸ್ನೇಹಿತರೆ, ನೀವು ಸಹ ನಿಮ್ಮ ಮರೆಯದ ಸ್ನೇಹಿತರ ಕುರಿತು, ನೀವು ನಿಮ್ಮ ಸ್ನೇಹಿತರ ಜೊತೆ ಹೇಗಿರ್ತೀರಾ, ಅಲ್ಲಿ ಎಷ್ಟು ಕಂಫರ್ಟಬಲ್ ಆಗಿರ್ತೀರಾ, ನೀವು ಅನ್ನೋದನ್ನು ಹಂಚ್ಕೊಳ್ಳಿ. ಈ ಸ್ನೇಹ ಅನ್ನುವಂಥ ಅದ್ಭುತವಾದ ಪ್ರಪಂಚದ ಕುರಿತು ಮತ್ತಷ್ಟು ಮಾತುಗಳನ್ನು ಹೇಳ್ತಾ ಸಾಕ್ತೀವಿ. ಯಾಕಂದರೆ ಹೇಳ್ತಾ ಸಾಕ್ತೀನಿ ನಾನು, ಯಾಕಂದರೆ ನಾವು ನಾವಾಗಿರುವಂಥ ಏಕೈಕ ತಾಣ ಅದು.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಗಾನಭಜಾನ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡ್ತಿರುವಂತಹ ವಿಷಯ ನಾವು ನಾವಾಗಿರುವಂತಹ ಏಕೈಕ ತಾಣ, ಅದು ಸ್ನೇಹ ತಾಣ ಅನ್ನೋಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಸ್ನೇಹಿತರ ಗುಂಪೊಂದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರ ಗುಂಪನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಕೆಲವರು ಚಿಪ್ಪಂಡರಾಗಿರ್ಬೋದು, ಇನ್ನು ಕೆಲವರು ನಿರರ್ಗಳವಾಗಿ ಖರ್ಚು ಮಾಡೋರಾಗಿರ್ಬೋದು, ಇನ್ನು ಕೆಲವು ಸ್ನೇಹಿತರು ಬುದ್ಧಿವಂತರಿರ್ತಾರೆ. ಎಲ್ಲ ಪ್ಲ್ಯಾನ್ ಏನೇ ಯಾವುದೇ ಒಂದು ಆರ್ಗನೈಸೇಷನ್ ಟ್ರಿಪ್ ಏನೇ ಟ್ರಿಪ್ಗಳು ಏನೇ ನಾವು ಆರ್ಗನೈಸ್ ಮಾಡಿದ್ರೂ ಅದನ್ನು ಪ್ಲ್ಯಾನ್ ಮಾಡೋದಾಗ್ಬೋದು, ಅಲ್ಲಿನ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಾಗ್ಬೋದು, ಎಲ್ಲರೂ ಒಂದೊಂದು ರೀತಿ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಇನ್ನೂ ಚಿಕ್ಕ ಮಕ್ಕಳು ಇದ್ದಂಗೆ ಇದ್ದುಬಿಡ್ತಾರೆ ಅವರ ಜೊತೆ, ತಮ್ಮ ಸ್ನೇಹಿತರ ಜೊತೆ. ಯಾಕಂದರೆ ಸ್ನೇಹಿತರು ಎಲ್ಲವನ್ನು ಕೇರ್ ಮಾಡ್ತಾರೆ, ಎಲ್ಲವನ್ನು ನೋಡ್ಕೋತಾರೆ ಅಂತ ಇದ್ದಾಗ ಯಾವುದೇ ರಿಸ್ಕ್ ಇರೋದಿಲ್ಲ. ಯಾಕಂದರೆ ಏ ನನ್ನ ಫ್ರೆಂಡ್ ಇದ್ದಾನಪ್ಪ, ಅವ್ನಿಗೆ ಚೆನ್ನಾಗಿ ಗೊತ್ತು, ಅವನು ಎಲ್ಲವನ್ನು ಸಹ ನಿಭಾಯಿಸ್ತಾನೆ. ಇನ್ನು ಇವನು ಗೊತ್ತಾಗಲ್ಲ, ಇವನಿಗೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವನಿಗೇನು ಜವಾಬ್ದಾರಿ ಕೊಡೋದು ಬೇಡ, ಅವ್ನು ನಮ್ಮ ಜೊತೆ ಇದ್ದರೆ ಸಾಕು ಅಂತ ಇರೋ ಸ್ನೇಹಿತರು. ಇನ್ನೊಬ್ಬ ಕೆಲವು ಸ್ನೇಹಿತರು ಒಬ್ಬ ಜಿಪುಣತನವನ್ನು ಮಾಡ್ಬೋದು ದುಡ್ಡನ್ನು ಖರ್ಚು ಮಾಡೋದಕ್ಕೆ, ಉಳಿದ ಸ್ನೇಹಿತರು ಗೊತ್ತು ಅವನು ಜಿಪುಣ ಅಂತ, ಬಟ್ ತಲೆ ಕೆಡಿಸ್ಕೊಳ್ಳಲ್ಲ, ಅವನ ಖರ್ಚನ್ನು ಸೇರಿ ನೋಡ್ಕೊತಾರೆ. ಹೀಗೆ ಪ್ರತಿಯೊಬ್ಬರು ಒಂದು ಗುಂಪಿನಲ್ಲಿರುವಂಥ ಸ್ನೇಹಿತರು ಅವರದ್ದೇ ಆದ ರೂಲ್ಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಎಲ್ಲರೂ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಎಲ್ಲರೂ ಅವರು ಹೇಗಿದ್ದಾರೆ, ಅವನು ಬುದ್ಧಿವಂತನ, ಅವನ ಅಕೌಂಟ್ಸಲ್ಲಿ ಬೆಸ್ಟ್, ಸೊ ಎಲ್ಲ ಟ್ರಿಪ್ ಎಕ್ಸ್ಪೆನ್ಸ್ ಅವನು ನೋಡ್ಕೊತಾನೆ. ಇನ್ನೊಂದು ಪ್ಲ್ಯಾನಿಂಗ್ ಮಾಡೋದ್ರಲ್ಲಿ ಬೆಸ್ಟ್, ಅವನು ಟ್ರಿಪ್ಗೆ ಹೇಗೆ ಎಲ್ಲ ಹೋಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ನೋಡ್ಕೊತಾರೆ. ಇಲ್ಲಿ ಎಲ್ಲರೂ ಅವರ ಬೆಸ್ಟ್ ಮತ್ತು ವರ್ಸ್ಟ್ ಜೊತೆ ನಿಂತಿರ್ತಾರೆ. ಆದರೆ ಎಲ್ಲರಿಗೂ ಗೊತ್ತಿರುತ್ತೆ ಇವನು ಹೀಗೆ, ಏ ಸಂತು ಹೀಗೇನೆ, ಈ ಹುಡುಗ ಹೀಗೇನೆ, ಅನಿ ಹೀಗೇನೆ, ಯಾರು ಹೀಗೇನೆ, ಎಲ್ಲವೂ ಸಹ ಗೊತ್ತಿರುತ್ತೆ. ಆದರೆ ಗೊತ್ತಿದ್ದು ಸಹ ಜೊತೆಯಾಗಿ ಸಾಕ್ತಾರಲ್ವಾ, ಅದೇ ಸ್ನೇಹದ ಒಂದು ವಿಶೇಷತೆ. ಸ್ನೇಹಿತರೆ, ನಮ್ಮನ್ನು ನಾವಾಗಿ ಒಪ್ಪಿಕೊಂಡು ಜೊತೆಲಿ ಸಾಕ್ತಾ ಇರ್ತೀವಲ್ಲ, ಅದು ಎಷ್ಟು ವರ್ಷಗಳ ಕಾಲ ನಡೆಯುತ್ತೆ, ಆ ಒಂದು ಬಂಧ ಹೇಗೆ ಅಂತ ಗೊತ್ತಿರುತ್ತೆ. ಹೀಗೆ ಇದ್ದರೂ ಅವನು ನನ್ನ ಸ್ನೇಹಿತ, ನನ್ನ ಸ್ನೇಹಿತೆ ಅಂತ ಜೊತೆಗೆ ಸಾಗೋದಿದೆಯಲ್ಲ, ದಟ್ಸ್ ದ ಬ್ಯೂಟಿ ಆಫ್ ಫ್ರೆಂಡ್ಶಿಪ್.

ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ನಾವು ನಾವಾಗಿ ಇರುವಂತಹ ಏಕೈಕ ತಾಣ ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಸ್ನೇಹಿತರೆ, ನೀವು ಸಹ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಕೆಲವು ಸಂದೇಶಗಳು ಈಗಾಗಲೇ ಬಂದಿದೆ, ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಓದೇ ಓದ್ತೀನಿ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ನಾವು ನಾವಾಗಿ ಇರುವಂತಹ ಏಕೈಕ ತಾಣ ನಮ್ಮ ಸ್ನೇಹ ತಾಣ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀನು ಹೀಗೆ ಇರಬೇಕು ಇಲ್ಲ ಅಲ್ಲಿ ಕೇಳೋದಿಲ್ಲ. ಏ ಅವನು ಹಾಗಿದ್ದಾನೆ, ನೀನು ಅವನನ್ನೇ ಫಾಲೋ ಮಾಡು, ನೀನ್ಯಾಕೆ ಅವನ ಥರ ಇಲ್ಲ ಇಲ್ಲ ಅದನ್ನು ಕೇಳೋದಿಲ್ಲ. ಸರಿ, ನೀನು ಹೀಗೆ ಹಾಕಿದೀಯಾ ಅದನ್ನು ಸಹ ಕೇಳೋದಿಲ್ಲ. ಇಲ್ಲಿ ಬೇಕಾಗಿರೋದು ನೀನಷ್ಟೇ, ಅಲ್ಲಿರಬೇಕಾಗಿರೋದು ನಮ್ಮ ಸ್ನೇಹಿತ, ನಮ್ಮ ಸ್ನೇಹಿತೆ ಅಷ್ಟೇ. ಅವಳು ಹೇಗೆ ಇರಲಿ, ಏನೇ ಇರಲಿ, ಅವನು ಹೇಗೆ ಇರಲಿ, ಅದು ಬೇಕಾಗಲ್ಲ. ನಮ್ಗೆ ಬೇಕಾಗಿರೋದು ಆ ಒಂದು ಮೊಮೆಂಟ್. ಒಂದು ಒಳ್ಳೆಯ ಸ್ನೇಹಿತರ ತಂಡ ಹೇಗಿರುತ್ತಪ್ಪ ಅಂತ ಅಂದರೆ, ಅಲ್ಲಿ ಯಾವುದೇ ಬೇರೆ ವಿಷಯಗಳಿರೋದಿಲ್ಲ. ನೀನೇನು ಮಾಡ್ತಾ ಇದೀಯ, ನಿನ್ನ ಸಂಬಳ ಎಷ್ಟು, ನಿನ್ನ ಪ್ಲ್ಯಾನ್ಸ್ ಏನು, ಇವೆಲ್ಲ ಏನಿರೋದಿಲ್ಲ. ಆ ಒಂದು ಮೊಮೆಂಟ್ ಏನಿದೆ, ನಾವು ಅಲ್ಲಿ ಹೋಗಿದ್ದೀವಿ, ಯಾವುದೋ ಒಂದು ಸ್ಥಳಕ್ಕೆ ಹೋಗಿದ್ದೀವಿ, ಅಥವಾ ನಾವೆಲ್ಲ ಒಂದು ಮನೆಯಲ್ಲೇ ಕೂತ್ಕೊಂಡು ಸೇರ್ತೀವಿ ಅಂತ ನಾವು ಅನ್ಕೋಬೋದು. ಆ ಟೈಮಲ್ಲಿ ನಮಗೆ ನಾವು ನಮ್ಮ ನೆನಪುಗಳ ಜೊತೆ ನಾವು ಹೇಗೇಗಿದ್ದೀವಿ, ನಮ್ಮನ್ನೇ ನಾವು ಕಾಲು ಎಳ್ಕೊಂಡು ನಮ್ಮನ್ನೇ ನಾವು ಅಪ್ರಿಷಿಯೇಟ್ ಮಾಡಿಕೊಂಡು ಇರುವಂತಹ ತಾಣ ಯಾವ್ದಾರು ಇದ್ದರೆ ಅದು ಸ್ನೇಹಿತರು ಸೇರುವಂತಹ ತಾಣ. ನಮ್ಮನ್ನು ನಾವಾಗೆ ಅಪ್ಪಿ ಒಪ್ಪಿ ಪ್ರೀತಿಸುವಂತಹ ಜೀವಗಳು ಈ ಸ್ನೇಹ ಜೀವಗಳು.

ಗಣಭಜನ ಕಾರ್ಯಕ್ರಮದಲ್ಲಿ ಇಂದು ನಾವು ನಾವಾಗಿರುವಂತಹ ಏಕೈಕ ತಾಣ ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ವಿ. ಯಾಕಂದ್ರೆ ವಿಷಯ ನಿಮಗೆಲ್ಲ ಗೊತ್ತೇ ಇದ್ದಲ್ಲ, ಇವತ್ತು ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ. ಸೊ ಸ್ನೇಹದ ಕುರಿತು ಏನಾದರೂ ಮಾತನಾಡೋಣ ಈ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ವಿ ಸ್ನೇಹಿತರೆ. ಹಾಗೆ ನಿಮ್ಮೆಲ್ಲರ ಸ್ನೇಹದ ನೆನಪುಗಳನ್ನು ನಿಮಗೆ ಮತ್ತೊಮ್ಮೆ ನೆನಪು ಮಾಡುವಂಥ ಕೆಲಸ. ಹಾಗೆ ನಾವು ನಾವಾಗೇ ಇರ್ತೀವಿ, ದೇಹದ ಯಾವುದೇ ನ್ಯೂನ್ಯತೆಗಳು ಅಲ್ಲಿ ಮ್ಯಾಟ್ರಿಗೆ ಬರೋದಿಲ್ಲ. ಮುಂದೆ ಸ್ನೇಹವನ್ನು ಕಳೆದಂತಹ ಅನೇಕ ಸ್ನೇಹದ ಜರ್ನಿಯಲ್ಲಿ ಅನೇಕ ವರ್ಷಗಳು ಕಳೆಯುತ್ತೆ. ಅಂತಹ ಸ್ನೇಹಿತರ ನಡುವೆ ಈಗ ಫಿಟ್ನೆಸ್ ಅದು ಇದು ಮಾತನಾಡುವಂಥ ಸ್ನೇಹಿತರು ಕೊನೆಗೆ ಒಂದು ದಿನ ಆ ಒಂದು ಸಂದರ್ಭವೂ ಬರುತ್ತೆ. ಎಷ್ಟೋ ಜನ ನಮ್ಮ ಸೀನಿಯರ್ ಸ್ನೇಹಿತರುಗಳನ್ನ ಸಿನಿಮಾದಲ್ಲಿ ಅವರ ನಡುವೆ ಆಗುವಂಥ ಕಾನ್ವರ್ಸೇಷನ್ ಆಗ್ಬೋದು, ಅಥವಾ ರಿಯಲ್ ಲೈಫಲ್ಲಿ ನೀವು ನೋಡಿರುವಂಥ ನಿಮ್ಮ ತಾತಂದಿರ ಸ್ನೇಹಿತರಾಗ್ಬೋದು, ಅಪ್ಪಂದಿರ ಸ್ನೇಹಿತರಾಗ್ಬೋದು, ಅವರು ಜೀವನದ ಸಂಧ್ಯಾ ಕಾಲದಲ್ಲಿರುವಂಥ ಸಂದರ್ಭದಲ್ಲೂ ಸಹ ಈಗಿರುವಂತಹ ಎನರ್ಜಿ ಆಗಿರೋದಿಲ್ಲ. ಆಗ ಒಬ್ಬೊಬ್ಬರನ್ನ ಹಾಗೆ ಕಳೆದುಕೊಳ್ಳುವಂತಹ ಸಂದರ್ಭಗಳು ಸಹ ಬರ್ತವೆ. ಅಂತಹ ಸಂದರ್ಭದಲ್ಲೂ ಆ ಸ್ನೇಹಿತನಿಗೆ ಹೇಗಾದರೂ ಇರಲಿ ಆ ಪರಿಸ್ಥಿತಿಯಲ್ಲಿ ಅದನ್ನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಓ ನನ್ನ ಸ್ನೇಹಿತನಿಗೆ ಸೋಣಸು ಏನೋ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಇದೆಯಪ್ಪ, ಅದು ತಲೆಗೆ ಬರೋದಿಲ್ಲ. ಇದೆಯಾ ಬಿಟ್ಟಾಕೋ, ಅವರು ಸ್ನೇಹಿತರಿಬ್ಬರು ಸೇರಿದಾಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವರು ಕಂಪ್ಲೀಟಾಗಿ ಅವರ ಫ್ರೆಂಡ್ಶಿಪ್ ಬಗ್ಗೆನೇ ಮಾತಾಡ್ತಾರೆ, ತರಲೆ ಮಾಡ್ತಾರೆ. ದಟ್ಸ್ ದ ಬ್ಯೂಟಿ ಆಫ್ ಫ್ರೆಂಡ್ಶಿಪ್ ಅಲ್ವಾ? ಯಾರು ತಾನೇ ಈ ರೀತಿ ಇರೋದಕ್ಕೆ ಸಾಧ್ಯ? ಕೇವಲ ಸ್ನೇಹಿತರಷ್ಟೇ. ಯಾವುದೇ ಒಂದು ಸಮಸ್ಯೆಗಳಿರಲಿ, ಸಮಸ್ಯೆನ ಬಿಟ್ಟು ಬೇರೆ ಕಡೆ ಬೇರೆ ವಿಷಯದ ಕಡೆ ಮಾತನಾಡ್ತಾರೆ. ಒಂದು ಸ್ವರಸಿಕರವಾದ ಇನ್ಸಿಡೆಂಟನ್ನು ನಿಮ್ಮ ಹತ್ರ ಹಂಚಿಕೊಳ್ಬೇಕು ಸ್ನೇಹಿತರೆ. ಅದೆಷ್ಟು ಫನಿಯಾಗಿದೆ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಘಟನೆ, ಅದನ್ನು ಹಂಚ್ಕೊಳ್ತೀನಿ ಈ ಒಂದು ಗೀತೆಯ ನಂತರ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯು ಸ್ನೇಹಿತರೆ, ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಾಗೇ ಇರುವಂತಹ ಏಕೈಕ ತಾಣ ಅದು ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಇದಕ್ಕೆ ಮುಂಚೆ ಒಂದು ಘಟನೆಯನ್ನು ನಿಮ್ಮ ಹತ್ರ ಹಂಚಿಕೊಳ್ತೀನಿ, ಒಂದು ಫನ್ ಇನ್ಸಿಡೆಂಟ್ ಅಂತ ನಾನು ಹೇಳಿದೆ. ಇದೊಂದು ಕೊರಿಯನ್ ವಿಡಿಯೋ ಅನ್ಕೋತೀನಿ ಸ್ನೇಹಿತರೆ. ಅದರಲ್ಲಿ ಒಬ್ಬಳು ಸ್ನೇಹಿತೆ ಪಾಪ ಸೀರಿಯಸ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮತ್ತೊಬ್ಬಳು ಸ್ನೇಹಿತೆ ಆಕೆಯನ್ನು ನೋಡೋದಕ್ಕೆ ಹೋಗಿರ್ತಾರೆ. ಹೋದಾಗ ಮಾಮೂಲಿ ಹಾಸ್ಪಿಟಲ್ ಪರಿಸ್ಥಿತಿ ಹೇಗಿರುತ್ತೆ, ಆಕೆ ಬೆಡ್ಡಲ್ಲೇ ಇರ್ತಾರೆ ಅವರು, ಅಂತಹ ಸಂದರ್ಭದಲ್ಲಿ ಹೇಗಿರುತ್ತೆ, ಎಮೋಷನ್ ಟಾಕ್ಸ್ ಇವೆಲ್ಲ ಮಾಮೂಲಿ ಅಲ್ವಾ? ಓಕೆ, ಬಟ್ ಅಲ್ಲಾಗಿದ್ದು ಬೇರೆ. ಸ್ನೇಹಿತೆಗೆ ಜ್ಯೂಸನ್ನು ಕುಡಿಸೋದಕ್ಕೆ ಹೋಗ್ತಾರೆ. ಪಾಪ ಆಕೆ ಮೊದಲೇ ಬೆಡ್ರಿಡನಾಗಿರ್ತಾರೆ, ಕಷ್ಟ ಆಗೋದಿಲ್ಲ ಅವ್ರಿಗೆ, ಶಕ್ತಿ ಇರೋದಿಲ್ಲ. ಕಷ್ಟಪಟ್ಟು ಆ ಸ್ಟ್ರಾದಲ್ಲಿ ಜ್ಯೂಸನ್ನು ಹೀರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಸರಿ ಪ್ರಯತ್ನ ಮಾಡ್ತಾರೆ, ಎರಡು ಸರಿ ಪ್ರಯತ್ನ ಮಾಡ್ತಾರೆ, ಮೂರನೇ ಸರಿ ಪ್ರಯತ್ನ ಮಾಡಿದಾಗ ಅವ್ರಿಗೆ ನಗು ತಡೆಯೋದಕ್ಕಾಗೋದಿಲ್ಲ. ಯಾಕಪ್ಪ ಅಂತ ಅಂದರೆ ಜ್ಯೂಸ್ ಸ್ಟ್ರಾನಲ್ಲಿ ಜ್ಯೂಸೇ ಇರೋದಿಲ್ಲ. ಸುಮ್ಮನೆ ಆ ಒಂದು ಜ್ಯೂಸ್ದು ಡಬ್ಬವನ್ನು ಕೊಟ್ಟು ಆಕೆಗೆ ಹೀರೋದಕ್ಕೆ ಸ್ನೇಹಿತೆ ಪ್ರಯತ್ನವನ್ನು ಪಡಿಸ್ತಾರೆ. ಆಕೆ ಜ್ಯೂಸ್ನ ಹೀರೋದಕ್ಕೆ ಪ್ರಯತ್ನ ಮಾಡಿ ಜ್ಯೂಸ್ ಬರದೇ ಇದ್ದಾಗ ಆ ಒಂದು ಸೀರಿಯಸ್ ಕಂಡೀಷನಲ್ಲೂ ಸಹ ಆ ಬೆಡ್ ಮೇಲೆ ಅಷ್ಟು ಕಷ್ಟವನ್ನು, ಆಸ್ಪತ್ರೆಯ ಬೆಡ್ ಮೇಲೆ ಐ ಸಿ ಯುನಲ್ಲಿ ಅಂಥ ಕಷ್ಟವನ್ನು ಪಡ್ತಾ ಇರುವಂಥ ಸಂದರ್ಭದಲ್ಲೂ ಸಹ ಆಕೆ ತನ್ನೆಲ್ಲ ಆರೋಗ್ಯ ಅನಾರೋಗ್ಯದ ಸಮಸ್ಯೆಯನ್ನೆಲ್ಲ ಮರೆತು ನಗೋದಕ್ಕೆ ಆರಂಭ ಮಾಡ್ತಾಳೆ. ಅಂದರೆ ಆ ಪೇಷೆಂಟ್ ಆಗಿರುವಂತಹ ಲೇಡಿ ನಗೋದಕ್ಕೆ ಆರಂಭಿಸ್ತಾರೆ. ನೋಡಿ, ಇದೇ ಬ್ಯೂಟಿ ಅಲ್ವಾ? ಸ್ನೇಹಿತರು ನೋ ಮ್ಯಾಟ್ರ್ ವಾಟ್ ವಿಚ್ ಆರ್ ದ ಪ್ಲೇಸ್ ಇಟ್ ಈಸ್, ಎಲ್ಲ ಇದ್ದರೂ ಸಹ ಅವರು ಕೇವಲ ಸ್ನೇಹಿತರಾಗೇ ಇರ್ತಾರೆ, ತರಲೆಗಳಾಗೇ ಇರ್ತಾರೆ. ಮತ್ತಷ್ಟು ಮಾತಿದೆ, ಸ್ಟುಡಿಯೋ ಸಮಯ ಇನ್ನೇನು 6:40 ಆಗಲಿದೆ. ಪ್ರದೇಶ ಸಮಾಚಾರವನ್ನು ಕೇಳಿ ಬನ್ನಿ, ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ ಸ್ನೇಹಿತರೆ.

ರಾಜ್ಯದ ಮೇಲ್ಮನವಿ ತಿರಸ್ಕರಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ.

0: ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಕಾವೇರಿ ನಿರ್ವಹಣಾ ಸಮಿತಿ ನೀಡಿದ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಎತ್ತಿಹಿಡಿದಿದೆ. ನವದೆಹಲಿಯಲ್ಲಿ ಇಂದು ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸೂಚಿಸಿದೆ. ರಾಜ್ಯದ ಅಧಿಕಾರಿಗಳು ಸಮಗ್ರವಾದ ಮಂಡಿಸಿದರೂ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶ ಮಾರ್ಪಾಡು ಮಾಡಲು ನಿರಾಕರಿಸಿದೆ. 15 ದಿನ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಿದೆ. ರಾಜ್ಯ ಸರ್ಕಾರದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ ಗುಪ್ತಾ ಭಾಗವಹಿಸಿ ರಾಜ್ಯದ ಜಲಾಶಯಗಳ ನೀರಿನ ಅಭಾವ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ತಮಿಳುನಾಡು ಸರ್ಕಾರದ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾವೇರಿ ನದಿ ನೀರಿನ ವಿಚಾರವಾಗಿ ಭಾನುವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇಂದು ಮೇಲ್ಮನವಿ ಸಲ್ಲಿಸಿದ್ದು, ಈ ವಿಚಾರವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಎಂದು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. ಈ ವಿಚಾರವಾಗಿ ಈಗಾಗಲೇ ಸಂಸದರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಸಂಸದರಾದ ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಅವರ ಜೊತೆ ಚರ್ಚೆ ನಡೆಸಿದ್ದು, ಅವರು ರಾಜ್ಯದ ಹಿತಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿ ನಾಯಕರ ಟೀಕೆ ಬಗ್ಗೆ ಪ್ರತಿಕ್ರಿಯಿಸಿ, ಯಡಿಯೂರಪ್ಪನವರು ಸಚಿವ ಸಂಪುಟ ರಚನೆ ಮಾಡದೆ ಅಧಿಕಾರ ಮಾಡಿರಲಿಲ್ಲವೇ ಎಂದು ಮರು ಪ್ರಶ್ನಿಸಿದ್ದಾರೆ.
1: ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ.
0: ಪ್ರತಿನಿತ್ಯ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಹ ಎತ್ತಿಹಿಡಿದಿರುವ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ತೀರ್ಪು ಹೊರಬೀಳುತ್ತಿದ್ದಂತೆ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹಾಗೂ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾಯಿಸಿದ ಹಲವು ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ನಡುವೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಅವರು, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಡಿಯುವ ನೀರು ಹಾಗೂ ನೀರಾವರಿ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದೆ. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಕರ್ನಾಟಕ ಮಳೆ ಕೊರತೆಯನ್ನು ಅನುಭವಿಸಿದೆ, ಪರಿಣಾಮವಾಗಿ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಇಂದಿನ ಸಭೆಯಲ್ಲಿ ರಾಜ್ಯ ಎದುರಿಸುತ್ತಿರುವ ಕುಡಿಯುವ ನೀರಿನ ತೀವ್ರ ಕೊರತೆ ಮತ್ತು ಬರಗಾಲದಂತಹ ಪರಿಸ್ಥಿತಿಯ ಬಗ್ಗೆ ಸಚಿವರಿಗೆ ವಿವರಿಸಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನದಿ ನೀರು ವಿವಾದವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಚೆಲುವರಾಯಸ್ವಾಮಿ ಪ್ರತಿಪಕ್ಷಗಳಿಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಮಂಡ್ಯ ಭಾಗದ ಶಾಸಕರ ಜೊತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರಿಗೆ ಕುಡಿಯುವ ನೀರನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂಬ ಆರೋಪಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ವಿವಾದ ನಿಭಾಯಿಸುತ್ತಿದ್ದು ಕನ್ನಡ ಸಂಘಟನೆಗಳು, ರೈತರು, ಸಾರ್ವಜನಿಕರು ತಾಳ್ಮೆಯಿಂದಿದ್ದು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಉಂಟಾಗಿರುವ ಬರ ಕುರಿತಂತೆ ಬಿಜೆಪಿ ನಿಯೋಗ ಇಂದು ಕೂಡ ಹಲವೆಡೆ ಬೆಳೆ ಸಮೀಕ್ಷೆ ನಡೆಸಿತು. ಬಳ್ಳಾರಿ ತಾಲೂಕಿನ ವಿವಿಧೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ನಿಯೋಗ ರೈತರ ಮಳೆಯಾಶ್ರಿತ ಜಮೀನುಗಳಿಗೆ ತೆರಳಿ ಬಿತ್ತಿದ ತೊಗರಿ ಬೆಳೆ ವೀಕ್ಷಿಸಿದರು. ರೈತರು ಒಣಗುತ್ತಿರುವ ಬೆಳೆಯನ್ನು ಕಿತ್ತು ತೋರಿಸಿ ತಕ್ಷಣ ಬರ ಪರಿಹಾರ ಕೊಡಬೇಕೆಂದು ಮನವಿ ಮಾಡಿದರು. ಬಳಿಕ ಮಾತನಾಡಿದ ಆರ್ ಅಶೋಕ, ರಾಜ್ಯ ಸರ್ಕಾರ ವಾರದಲ್ಲಿ ಬರ ಪರಿಹಾರ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ವಿಧಾನಸಭೆ ಅಧಿವೇಶನದ ಆರಂಭದಲ್ಲಿ ಬರಗಾಲದ ಬಗ್ಗೆ ನಿಲುವಳಿ ಮಂಡಿಸಲಾಗುವುದೆಂದು ತಿಳಿಸಿದ್ದಾರೆ. ಬಳಿಕ ಅವರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಬಳ್ಳಾರಿ ಮತ್ತು ವಿಜಯನಗರ ಬರಪೀಡಿತ ಪ್ರದೇಶಗಳಾಗಿದ್ದು ಸರ್ಕಾರ ಬರಗಾಲ ಘೋಷಣೆ ಮಾಡದೆ ರೈತರಿಗೆ ಅನ್ಯಾಯ ಎಸಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನು ಡಿಜಿಟಲೈಸೇಷನ್ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕುರಿತ ಕಾರ್ಯಗಳು ಆರಂಭವಾಗಿದೆ. ಉಳಿದ 180 ತಾಲೂಕು ಜಿಲ್ಲಾಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ವ್ಯವಸ್ಥೆಗಳಿಗಾಗಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೈಸೇಷನ್ ಪ್ರಕ್ರಿಯೆಯಿಂದ ಒಂದೇ ಕ್ಲಿಕ್ನಲ್ಲಿ ರೋಗಿಗಳ ಸಂಪೂರ್ಣ ಆರೋಗ್ಯ ಇತಿಹಾಸ ಪಡೆಯಲು ಸಾಧ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ಟೆಲಿ ಐಸಿಯು ವ್ಯವಸ್ಥೆ ಜಾರಿಗೊಳ್ಳಲಿದ್ದು, ಇದಕ್ಕಾಗಿ ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಿದ್ದು 1 ಲಕ್ಷಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ಗಳು ಕಾರ್ಯಾರಂಭ ಮಾಡಿದ್ದು, ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಸೌರ ಕೃಷಿ ಪಂಪ್ಸೆಟ್ಗಳ ಅಳವಡಿಕೆಗೆ ರಾಜ್ಯ ಸರ್ಕಾರದಿಂದ ಶೇಕಡ 50%ರಷ್ಟು ಆರ್ಥಿಕ ಸಹಾಯಧನ ದೊರೆಯಲಿದೆ. ಎಸ್ಕಾಂಗಳಿಗೆ ವರ್ಷಕ್ಕೆ ಸುಮಾರು 146 ಕೋಟಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಸೌರ ಕೃಷಿ ಕ್ರಾಂತಿ ಸುಸ್ಥಿರ ಕೃಷಿ ಮಾದರಿಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಆರಂಭಗೊಳ್ಳಲಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಅಭಿಯಾನದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗ್ರಹವಾಗಿರುವ ಪಾರಂಪರಿಕ ತ್ಯಾಜ್ಯವನ್ನು ಮಾತ್ರ ತೆರವುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಗೃಹ ತ್ಯಾಜ್ಯದಿಂದ ಉಂಟಾಗಿರುವ ಬ್ಲಾಕ್ಸ್ಪಾಟ್ಗಳನ್ನು ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. 1,616 ಸ್ಥಳಗಳಲ್ಲಿ 26,000 ಟನ್ ಪಾರಂಪರಿಕ ತ್ಯಾಜ್ಯ ಗುರುತಿಸಲಾಗಿದೆ ಎಂದು ಹೇಳಿದ್ದಾರೆ. ದ ಇನ್ಸ್ಪೈರಿಂಗ್ ಲೆಗಸಿ ಆಫ್ ಆರ್ಯಭಟ ಎಂಬ ಕಿರು ಪ್ರದರ್ಶನವನ್ನು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು. ಯುಆರ್ ರಾವ್ ಉಪಗ್ರಹ ಕೇಂದ್ರದಿಂದ ಕೇಂದ್ರದ ನಿರ್ದೇಶಕ ಎಂ ಶಂಕರನ್ ಆರ್ಯಭಟನ ಸ್ಫೂರ್ತಿದಾಯಕ ಪರಂಪರೆ ಎಂಬ ಪ್ರದರ್ಶನವನ್ನು ಬಿಡುಗಡೆ ಮಾಡಿದರು. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾರತ ಸರ್ಕಾರದ ವಾರ್ತಾ ಶಾಖೆ ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೇಲ್ಮನವಿ ತಿರಸ್ಕರಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.

ಕೇಳ್ತಾ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂತಹ ವಿಷಯ, ನಾವು ನಾವಾಗಿರುವಂತಹ ಏಕೈಕ ತಾಣ ಅದು ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡಿದ್ವಿ. ಸಾಕಷ್ಟು ನಮ್ಮ ಸ್ನೇಹಿತರ ಸಂದೇಶಗಳು ಬರ್ತಾ ಇದೆ, ನನ್ನ ಮಾತುಗಳು ಸಹ ಮುಂದುವರಿಯುತ್ತೆ. ಸ್ನೇಹಿತರೆ, ಈಗ ಒಂದು ಗೀತೆಯನ್ನು ಕೇಳಿ ಬರೋಣ.

0: ಇದು ನಿಮ್ಮ ಮೆಚ್ಚಿನ ಯುದ್ಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:55. ಸ್ನೇಹಿತರೆ, ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ August 14. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ದರು ನಾ ಕಸ್ತೂರಿಯವರು. ಮೈಸೂರಿನ ವನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು.

0: ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
1: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. ಐದು ಬೆರಳುಗಳು ಒಂದೇ ಸಮನಾಗಿರ್ತದೇನೆಯ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು. ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ, ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು ಐದು ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ ಹೇಳೋ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೇ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ? ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ರಿಂದ ಕೋಪ ಬಂತೆ, ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡ್ಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರದು. ಕೈಗೆ ಕೆಸರಾದ್ರೇನೇ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಬಾರದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ಧರೇ ಆತ್ಮನ ಆತ್ಮಾನು. ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಒಡೆದ ಪಾತ್ರೆಗೆ ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನ ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪತ್ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು ಎತ್ಕೊಂಡು ಹೋಗಿ ಅಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ತಿಳಿಯ ಮುಳುಗಿದವನಿಗೆ ಚಳಿ ಏನು ಶೀತ ಏನು? ಎಷ್ಟೋತಿಷ್ಟ ಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂತರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಗಾದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಇಂದು ಅನುಮೋದನೆ ನೀಡುವ ಮೂಲಕ ಸಂಸತ್ತಿನ ಒಪ್ಪಿಗೆ ದೊರೆತಿದೆ. ರಾಜ್ಯಸಭೆ ಈ ಮಸೂದೆಯನ್ನು ನಿನ್ನೆ ಅಂಗೀಕರಿಸಿತ್ತು. ಈ ಮಸೂದೆ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ

ಪಡೆ ತರಲಿದ್ದು ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಗೆ ಇರುವಂತೆಯೇ ಕಾನೂನಾತ್ಮಕ ರಕ್ಷಣೆ ನೀಡಲು ಅವಕಾಶ ಕಲ್ಪಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಮತ್ತು ಭಾರತದ ಇಂಧನ ಪೂರೈಕೆಯ ಮೇಲಾಗಿರುವ ಪರಿಣಾಮಗಳ ಕುರಿತು ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ನಿಯೋಜಿಸಲಾಗಿದ್ದ ಕ್ಷಿಪ್ರ ಕಾರ್ಯಪಡೆ ಬಳಸಿದ ಮದ್ದು ಗುಂಡುಗಳ ದಾಖಲೆಯನ್ನು ಸಂರಕ್ಷಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇಂದು ನಿರ್ದೇಶನ ನೀಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಪೋಸ್ಟ್ ಅಳಿಸಲ್ಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಮೆಟಾ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆದಿದೆ. ತೀವ್ರ ವಿರೋಧದ ನಡುವೆಯೂ ತಮಿಳುನಾಡಿಗೆ ರಾತ್ರೋರಾತ್ರಿ ಕಾವೇರಿ ನೀರು ಹರಿಸಿದರೆ ಮಿತ್ರ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ತೀವ್ರ ಹೋರಾಟ ನಡೆಸಲಿವೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಸನದಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಎರಡು ಜಿಲ್ಲೆಗಳು ಭೀಕರ ಬರಗಾಲವನ್ನು ಎದುರಿಸುತ್ತಿವೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟರು. ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮಕ್ಕೆ ಇಂದು ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಈ ವಿಷಯ ತಿಳಿಸಿದರು. ಮಂಗಳ ಗಂಗೋತ್ರಿಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿನ ಪ್ರಾಧ್ಯಾಪಕರ ಕೊರತೆ ನೀಗಿಸುವಂತೆ ಕರ್ನಾಟಕದ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿ 102.9 FM.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಾವಾಗೇ ಇರುವಂತಹ ಏಕೈಕ ತಾಣ ಅದು ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಸಾಕಷ್ಟು ನಮ್ಮ ಸ್ನೇಹಿತರು ಸ್ಪಂದಿಸ್ತಾ ಇದ್ದಾರೆ, ಅವರ ಸ್ನೇಹದ ಕುರಿತು ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನಾನು ನೋಡ್ತೀನಿ. ಸ್ನೇಹಿತರೆ, ನಾವು ನಾವಾಗಿರುವಂತಹ ಏಕೈಕ ತಾಣ ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಒಂದು ವೇಳೆ ನಮ್ಮನ್ನು ನಾವಾಗಿ ಇರೋದಕ್ಕೆ ಬಿಡದೇ ಇದ್ದರೆ ಅಲ್ಲಿ ಸ್ನೇಹ ಬೆಳೀತಾ ಇತ್ತಾ? ನೋ, ಖಂಡಿತ ಇಲ್ಲ. ಹೇಗೆ ಸಾಧ್ಯ ಆಗುತ್ತೆ? ನಾವು ನಾವಾಗದೆ ಇನ್ಯಾರೋ ಆಗೋಕ್ಕೆ ಹೋದರೆ ಅಲ್ಲಿ ನಾವು ಸ್ನೇಹ ಅಂತ ಹೇಗೆ ಕರೆಯೋಕ್ಕಾಗುತ್ತೆ? ಹೌದು, ಎಲ್ಲ ಬಂಧಗಳಲ್ಲೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಒಂದು ನಮಗೆ ಅಸೈನ್ ಮಾಡಿರುವಂತಹ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದನ್ನು ನಾವು ಫುಲ್ಫಿಲ್ ಮಾಡಲೇಬೇಕಾಗುತ್ತೆ. ಸ್ನೇಹದಲ್ಲಿ ಒಂದಷ್ಟು ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸ್ನೇಹಕ್ಕೆ ಬದ್ಧವಾಗಿರಬೇಕಷ್ಟೇ. ಸ್ನೇಹಕ್ಕೆ ಯಾವುದು, ಸ್ನೇಹದಲ್ಲಿ ಆಗುವಂಥ ದ್ರೋಹ ಎಂದಿಗೂ ಸಹಿಸೋಕೆ ಆಗದೇ ಇರುವಂಥದ್ದು. ಅದನ್ನು ಬಿಟ್ಟ ಅಂತ ಅಂದರೆ, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಸ್ನೇಹದ ವಿಷಯದಲ್ಲಿ ಇರೋದಿಲ್ಲ. ನಾವು ಕೇವಲ ನಾವಾಗೇ ಇರ್ಬೋದು. ಅದಕ್ಕೆ ಉತ್ತಮವಾದ ನಿದರ್ಶನಗಳು ನಮ್ಮ ಅನೇಕರ ಅನೇಕ ಬದುಕಿನಲ್ಲಿ, ನಾವು ನಮ್ಮ ಜೀವನದ ಬೀಳುಗಳಲ್ಲಿ ಅಂತಹ ಸಂದರ್ಭಗಳನ್ನು ಖಂಡಿತ ನೋಡಿರ್ತೀವಿ. ನಾವು ಸ್ನೇಹಿತರಿಗೆ ಗೊತ್ತಿರುತ್ತೆ, ಮಗ ನಿನಗೆ ಈ ಕೆಲಸ ಆಗುತ್ತೆ ಇದನ್ನು ಮಾಡು. ಹಾಗೆ ಸ್ನೇಹಿತರಿಗೆ ಗೊತ್ತಿರುತ್ತೆ, ನೋಡು ನೀ ಇಂಥ ಕೆಲಸ ನಿನಗಾಗುತ್ತೆ ಕಣೆ, ನೀನು ಅಂತಹ ಕೆಲಸವನ್ನೇ ಮಾಡು ಅನ್ನುವಂಥ ಒಂದು ಐಡಿಯಾ ಬಂದಿರುತ್ತೆ ಚಿಕ್ಕ ವಯಸ್ಸಿಂದ. ಅಥವಾ ಸ್ನೇಹ ಆದ ಕೆಲವೇ ತಿಂಗಳುಗಳಲ್ಲಿ ಕೆಲವರು ಅತ್ಯಂತ ತುಂಬ ಪ್ರಾಣ ಸ್ನೇಹಿತರು ಆಗಿಬಿಡ್ತಾರೆ. ಅಂಥವ್ರಿಗೆ ಗೊತ್ತಿರುತ್ತೆ ಇವನಿಗೇನು ಸರಿ ಇವನಿಗೇನು ತಪ್ಪು. ಕೆಲವು ಸ್ನೇಹಿತರು ನೋ ಮ್ಯಾಟರ್ ವಾಟ್ ಫ್ರೆಂಡ್ ಬೇಜಾರಾದರೂ ಸರಿ ಅವನಿಗೇನು ಸರಿ ಅದನ್ನಷ್ಟೇ ಹೇಳ್ತಾರೆ. ಅವನ ಉದ್ದೇಶ ಕೇವಲ ಅವನು ಚೆನ್ನಾಗಿರಬೇಕು ಅನ್ನೋದೇ ಆಗಿರುತ್ತೆ. ಅಂತಹ ಸ್ನೇಹಿತರು, ಮಗ ನೋಡು ನಿನಗಿದು ಆಗಿ ಬರುತ್ತೆ, ಈ ಸೂಟ್ ಆಗುತ್ತೆ, ಇದನ್ನು ನೀನು ಮಾಡು. ಈವನ್ ಆತನ ಲವ್ನಲ್ಲಿ ಏನಾರು ಫೇಕ್ ಇದ್ದರೂ ಸಹ, ಆಕೆ ಲವ್ನಲ್ಲೂ ಸಹ ಫೇಕ್ ಇದ್ದರೂ ಸಹ ಸ್ನೇಹಿತರು ಅದನ್ನು ಕಂಡುಹಿಡಿದು ಇಮಿಡಿಯೇಟಾಗಿ ಹೇಳ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದರೆ ಅವರು ಹೇಗಿರ್ತಾರೆ ಅನ್ನೋದು ಸ್ನೇಹಿತರಿಗೆ ಗೊತ್ತಿರುತ್ತೆ. ಅಂತಹ ಸ್ನೇಹಿತರು ಖಂಡಿತ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಬಿಡ್ತಾರೆ, ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಮಗ ಹೀಗಿರು ಹಾಗಿರು, ಈ ಕೆಲಸ ಮಾಡು, ಈ ಕೆಲಸ ನೀನು ಮಾಡ್ತಾ ಇದೆಯಲ್ಲ,

0: ಶಿಫ್ಟು, ಈ ವರ್ಕು, ಈ ವರ್ಕ್ ಪ್ಯಾಟರ್ನ್ ನಿನಗೆ ಇಷ್ಟ ಆಗ್ತಿದೆಯಾ, ನಿನ್ನ ಕ್ಯಾರೆಕ್ಟರ್ ಕಷ್ಟ ಆಗ್ತಿರ್ಬೋದು ಅಂತ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ ಸ್ನೇಹಿತರು. ಇನ್ನು ಒಂದು ಕಡೆ ಇಲ್ಲ ಮಗ ಕಮಿಟ್ಮೆಂಟ್ ಹಾಗೆ ಮಾಡ್ತಾ ಇದ್ದೀನಿ ಅದಿದು ಅಂತ ಹೇಳಿದಾಗೂ ಸಹ ಅವರು ಜಾಸ್ತಿ ಇರಿಸ್ತಾ ಹೋಗಬೇಡ, ಬೇಗ ಪ್ಲ್ಯಾನ್ ಚೇಂಜ್ ಮಾಡ್ಕೊ, ಬೇಗ ನಿನ್ನ ಲೈಫ್ಗೆ ಏನು ಸರಿ ಆಗುತ್ತೆ ಅದನ್ನು ಆರಿಸ್ಕೋ ಅಂತ ಹೇಳ್ತಾರೆ. ಜಸ್ಟ್ ಬಿಕಾಸ್ ಸ್ನೇಹಿತರಿಗೆ ನಾವೇನಂತ ಗೊತ್ತಿರುತ್ತೆ. ಅದಕ್ಕೆ
1: ಜೀವದ

ನಾವು ನಾವಾಗಿಯೇ ಇರುವಂತಹ ಏಕೈಕ ತಾಣ ಸ್ನೇಹ ತಾಣ ಅನ್ನುವಂಥದ್ದು ಅನ್ನುವಂತಹ ವಿಷಯವನ್ನು ತೆಗೆದುಕೊಂಡು ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ನೋಡಿ, ಈಗ ತಾನೇ ಕೇಳಿದಂಥ ಗೀತೆಯಲ್ಲಿ ದಿಗ್ಗಜರು ಚಿತ್ರದ್ದು ಅಂಬರೀಷ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಬ್ಬರೂ ಸಹ ಎಂತಹ ಉತ್ತಮವಾದ ಗೆಳೆಯರಾಗಿದ್ದರು. ಅವರಿಬ್ಬರ ಕ್ಯಾರೆಕ್ಟರಲ್ಲೂ ಸಹ ನೋಡಿದ್ರು ವಿಷ್ಣುವರ್ಧನ್ ಅವರು ತುಂಬ ರಿಸರ್ವ್, ತುಂಬ ಮೂಡಿ. ಅಂಬರೀಷ್ ಅವರು ಅಷ್ಟೇ, ಅವರು ಕಂಪ್ಲೀಟ್ಲಿ ಡಿಫ್ರೆಂಟ್, ಅವರ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಅವರಿಬ್ಬರು ಅವರವರ ತನವನ್ನು ಒಪ್ಪಿಕೊಂಡು ಎಂತಹ ಒಳ್ಳೆಯ ಸ್ನೇಹಿತರಾಗಿದ್ದರಲ್ವ ಸ್ನೇಹಿತರೆ. ದಟ್ಸ್ ದ ಬ್ಯೂಟಿ ಆಫ್ ಫ್ರೆಂಡ್ಶಿಪ್. ಅದನ್ನೇ ಹೇಳೋದು ನಾನು ಯಾವಾಗೂ, ಸ್ನೇಹಿತರ ಜೊತೆಯಲ್ಲಷ್ಟೇ ನಾವು ನಾವಾಗಿರೋಕ್ಕೆ ಸಾಧ್ಯ. ಅಂಬರೀಷ್ ಹೇಗೆ ಇದ್ದರೂ ಸಹ, ವಿಷ್ಣುವರ್ಧನ್ ಅವರು ಹೇಗೆ ಇದ್ದರೂ ಸಹ, ಅವರಿಬ್ಬರು ಎಂತಹ ಒಂದು ಸುಂದರವಾದ ಸ್ನೇಹದ ಬಾಂಧವ್ಯವನ್ನು ಕಟ್ಕೊಟ್ರು ನೋಡಿ. ಅದೇ ರೀತಿ ಈಗಾಗಲೇ ಹೇಳಿದಾಗೇನೆ ನಮ್ಮ ಇರುವಂಥ ರೀತಿಯನ್ನು ಒಪ್ಪಿಕೊಂಡು ಜೊತೆಯಲ್ಲಿ ಸಾಗೋದು ಸ್ನೇಹ. ಅದಕ್ಕೆ ಮತ್ತೊಂದು ನಿದರ್ಶನ ಅಂದರೆ ಕಾಮನಬಿಲ್ಲು ಚಿತ್ರ. ಈ ಸಿನಿಮಾವನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂತು ಅಂದರೆ ಅದರಲ್ಲಿ ರಾಜ್ಕುಮಾರ್ ಅವರು ಪೌರೋಹಿತ್ಯವನ್ನು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ವ್ಯವಸಾಯವನ್ನು ಮಾಡೋದಕ್ಕೆ ಸಾಧ್ಯನಾ ಅಂದಾಗ ಆ ಸ್ನೇಹಿತ ಸಾಧ್ಯ ಮಾಡು, ನೀನು ಇದನ್ನೇ ನಂಬ್ಕೊಂಡು ಕೂರ್ಬೇಡ, ನಿನ್ನ ಕೈಯಲ್ಲಿ ಸಾಮರ್ಥ್ಯ ಇದೆ, ನೀನು ರೈತ ಆಗ್ಬೋದಲ್ಲ ಅನ್ನುವಂತಹ ಒಂದು ಸಜೆಷನನ್ನು ಕೊಟ್ಟು ಆತನಿಗೆ ಸಹಾಯವನ್ನು ಮಾಡಿ ಒಬ್ಬ ಸ್ನೇಹಿತ ಮತ್ತೊಬ್ಬ ಸ್ನೇಹಿತನಿಗೆ ಓವರ್ಕಮ್, ಕಷ್ಟದಿಂದ ಓವರ್ಕಮ್ ಮಾಡೋದಕ್ಕೆ ಕಾರಣ ಆಗ್ತಾನೆ. ಸ್ನೇಹಿತರ ನಿಜವಾದ ಶಕ್ತಿ ಅಲ್ಲೇ ಇರೋದು ಸ್ನೇಹಿತರೆ. ಐದು ಬೆರಳು ಹೇಗೆ ಸಮ ಇಲ್ಲ, ಐದು ಸ್ನೇಹಿತರು ಹಾಗೆ ಸಮವಾಗಿ ಬದುಕನ್ನು ಕಟ್ಕೊಳ್ಳೋಕ್ಕಾಗೋದಿರಲ್ಲ. ಅಂತಹ ಸಂದರ್ಭದಲ್ಲಿ ಉಳಿದಂತಹ ಸ್ನೇಹಿತರು ತಮ್ಮ ಒಬ್ಬ ಸ್ನೇಹಿತ ಕಷ್ಟದಲ್ಲಿದ್ದಾನೆ ಅಂದರೆ ಯಾರಿಗೂ ಗೊತ್ತಾಗದ ರೀತಿ ಆತನನ್ನು ಮೇಲೆ ತರೋದಕ್ಕೆ, ಆತನ ಕಷ್ಟದಲ್ಲಿ ಒಂದು ಪಾಲನ್ನು ತೆಗೆದುಕೊಂಡು ಆತ ಜೀವನದಲ್ಲಿ ಸಮಾಜ ಏನು ಡಿಮ್ಯಾಂಡ್ ಮಾಡುತ್ತೆ, ಕೆಲವು ಪ್ಯಾರಾಮೀಟರ್ಸ್ ಇರುತ್ತಲ್ಲ, ಆ ಪ್ಯಾರಾಮೀಟರ್ಸನ್ನು ಅಚೀವ್ ಮಾಡೋದಕ್ಕೆ ಸಹಾಯವನ್ನು ಮಾಡೋದು ಕೇವಲ ಸ್ನೇಹಿತರಷ್ಟೇ. ಅಂತಹ ಸ್ನೇಹಿತರು ಇರೋದ್ರಿಂದನೇ ಸ್ನೇಹಿತರು ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮತ್ತಷ್ಟು ಮಾತನ್ನು ಹೇಳಬೇಕು ಅಂತ ಅಂದರೆ, ಸ್ನೇಹದಲ್ಲಿ ಎಗೇನ್ ದಿಗ್ಗಜರು ಸಿನಿಮಾವನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂತು ಅಂದರೆ, ಅಲ್ಲಿ ಗೊತ್ತಿರುತ್ತೆ ಮುಥ ಅನ್ನೋ ಕ್ಯಾರೆಕ್ಟರ್, ಆತನ ಹಿನ್ನೆಲೆ, ಆತನ ಜಾತಿ ಧರ್ಮ ಏನೇ, ಆತನ ಸಾಮಾಜಿಕ ಪರಿಸ್ಥಿತಿಗಳು ಗೊತ್ತಿರುತ್ತೆ. ಹಾಗೆ ಈ ಕಡೆ ಒಡೆಯರ ಸಾಮಾಜಿಕ ಪರಿಸ್ಥಿತಿಗಳು ಗೊತ್ತಿರುತ್ತೆ. ಒಂದು ಕ್ಷಣದಲ್ಲಿ ಆತನ ಸಾಮಾಜಿಕ ಪರಿಸ್ಥಿತಿಯನ್ನು ಪ್ರಶ್ನೆ ಮಾಡುವಂಥ ಸಂದರ್ಭ ಸಮಾಜದ ಮುಂದೆ ಬಂದಾಗ ಸಮಾಜಕ್ಕೆ ಒಂದು ಸಮಜಾಯಿಷಿಯನ್ನು ಕೊಟ್ಟು ಸಮಾಜವನ್ನು ಒಂದು ಸುಮ್ಮನೆ ಇರುವಂತೆ ಮಾಡಿ ನಂತರದ ಆ ಒಂದು ಸಂದರ್ಭದಲ್ಲಿ ಆತನ ಪರಿಸ್ಥಿತಿ ನನಗೆ ಗೊತ್ತು, ಆತನ ಹಿನ್ನೆಲೆ ಗೊತ್ತು, ಆದರೆ ನನಗೆ ಆತನ ಸ್ನೇಹವೇ ಮುಖ್ಯ ಅಂತ ಹೇಳುವಂಥ ಆ ಪಾತ್ರಗಳಿದೆಯಲ್ಲ, ಒಡೆಯ ಮತ್ತು ಮುತ್ತನ ನಡುವೆ ಉಂಟಾಗುವಂಥ ಪಾತ್ರದ ಮಾತುಕತೆಯಲ್ಲಿ ನಂತರ ಸ್ನೇಹ ಹೇಗೆ ಇದ್ದರೂ, ಆತನ ಕಂಡೀಷನ್ ಹೇಗೆ ಇದ್ದರೂ, ಅವನ ಹಿನ್ನೆಲೆ ಏನೇ ಇದ್ದರೂ, ಅವನ ಸಾಮಾಜಿಕ ಹಾಗೆ ಆರ್ಥಿಕ ಪರಿಸ್ಥಿತಿ ಹೇಗೆ ಇದ್ದರೂ, ಆತ ನನ್ನ ಸ್ನೇಹಿತ. ನಮ್ಮನ್ನು ನಾವಾಗಿ ಒಪ್ಪಿಕೊಳ್ಳುವಂತಹ ಏಕೈಕ ಬಂಧ ಅದು ಸ್ನೇಹ ಬಂಧ. ಹಾಗೆ ಸ್ನೇಹದಲ್ಲಿ ನಮ್ಮನ್ನು ನಾವು ಒಪ್ಕೊಂಡ ಮೇಲೆ ನಮ್ಮ ಮನೆಯ ಅವರ ಮಕ್ಕಳುಗಳು ನಮ್ಮ ಮಕ್ಕಳುಗಳಾಗ್ತವೆ, ನಮ್ಮ ಮಕ್ಕಳುಗಳು ಅವರ ಮಕ್ಕಳುಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ.

0: ಬೇಡಮ್ಮ ಅಳ್ಬೇಡಮ್ಮ ರೀ ಅಳ್ಬೇಡಮ್ಮ ರೀ. ಚಂದಮ್ಮ ನೋಡ್ದ ಅಲ್ಲಿ ಚಂದಮ್ಮನ್ನ ಹಾಲು ಕುಡಿಸ್ಲ ಬೆಣ್ಣೆ ತಿಳಿಸ್ಲ ಬೇಡ ಅಂತೀಯ?
1: ಏನಪ್ಪ ಮಾಡ್ಲಿ ನಾನು ಇವಾಗ?
0: ಬ್ಯಾಡಮರಿ ಬ್ಯಾಡಮರಿ ಅಳ್ಬಿಡಮ್ಮ ಅಳ್ಬಿಡಮ್ಮ ಅಳ್ಬಿಡಮ್ಮ. ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ.
2: ಎಷ್ಟೋ ನೋಡಿ ಈ ಸಿನಿಮಾದಲ್ಲೂ ಸಹ ಕಾಮನ ಮೆಲು ಸಿನಿಮಾ ಇಬ್ಬರು ಸ್ನೇಹಿತನ ಮಗು ಆ ಒಂದು ಮಗುವನ್ನು ತಾನೇ ತಂದೆಯಾಗಿ ನೋಡಿಕೊಳ್ಳುವಂತಹ ಪರಿ, ಯಾಕಂದರೆ ಅದೊಂಥರಹ ಬಾಂಡಿಂಗ್ ಸ್ನೇಹಿತರೆ. ಸ್ನೇಹಿತರ ಮಕ್ಕಳು ಅಂತ ಅಂದರೆ ನಮ್ಮ ಮಕ್ಕಳು ಅನ್ನುವಂಥ ಓನರ್ಶಿಪ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಹಾಗೆ ಮಕ್ಕಳಿಗೆ ನಿಮ್ಮಪ್ಪ ಹೀಗೆ ಅಂತ ಫ್ಯಾಕ್ಟ್ಸ್ ಹೇಗೆ ಹೇಳೋದಕ್ಕೆ ಸಾಧ್ಯ ಅದು ಕೇವಲ ಸ್ನೇಹಿತರಷ್ಟೇ. ಮಕ್ಕಳು ಆ ಕಡೆ ಈ ಕಡೆ ಅಪ್ಪಿ ತಪ್ಪಿನೂ ಫ್ರೆಂಡ್ ಬಗ್ಗೆ ಮಾತಾಡದಿರೋ ಥರ ನೋಡ್ಕೊಳ್ಳೋಂಥವ್ರು ಕೇವಲ ಸ್ನೇಹಿತರು. ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂಥ ವಿಷಯ, ನಾವು ನಾವಾಗೇ ಇರುವಂತಹ ಏಕೈಕ ತಾಣ ಅದು ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಸಾಕಷ್ಟು ನಮ್ಮ ಸ್ನೇಹಿತರು ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಬಹಳ ಖುಷಿಯಾಗ್ತಿದೆ ನಿಮ್ಮ ಸಂದೇಶಗಳನ್ನ ನೋಡಿ. ಆದಷ್ಟು ಬೇಗ ನಿಮ್ಮ ಸಂದೇಶಗಳನ್ನ ಓದುವಂತಹ ಪ್ರಯತ್ನವಂತೂ ಖಂಡಿತ ನಾನು ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಹೀಗೇ ನಿಮಗೆ ಗೊತ್ತಲ್ವ, ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ಓದುವಂಥ ಕೆಲಸವನ್ನು ಖಂಡಿತ ನಾನು ಮಾಡ್ತೀನಿ. ಇನ್ನು ನಮ್ಮನ್ನು ನಾವಾಗಿ ಇರಿಸಿ, ನಮ್ಮನ್ನು ನಾವಾಗಿ ಒಪ್ಪಿಕೊಂಡು, ನಮ್ಮನ್ನು ನಾವಾಗಿ ಇರುವಂತಹ ಏಕೈಕ ಒಂದು ಬಂಧ ಯಾವುದು ಅಂತ ಅಂದರೆ ಅದು ಸ್ನೇಹ. ಇನ್ನು ಕೆಲವು ಕಡೆ ಪೇರೆಂಟ್ಸು ಸಹ ಸ್ನೇಹಿತರ ಥರ ಇರ್ತಾರೆ. ಹಾಗೆ ಇನ್ನೂ ಒಂದು ವಿಷಯ, ಖುಷಿ ವಿಷಯ ಏನಪ್ಪ ಅಂದರೆ ಸ್ನೇಹಿತರು ಪೇರೆಂಟ್ಸ್ ಥರ ಆಗಿಬಿಡ್ತಾರೆ. ಇವೆಲ್ಲವೂ ಸಹ ಒಂದು ಕೊಡುವಿಕೆ ಸ್ನೇಹದಲ್ಲಿ ಎಂದೆಂದೂ ಇದ್ದೇ ಇರುತ್ತೆ. ಸ್ನೇಹ ಯಾವತ್ತೂ ಅಜರಾಮರವಾಗಿ ಉಳಿಯುವಂತಹ ಭಾವ, ಲವಲೇಶಗಳು ಯಾವುದೇ ಒಂದು ದ್ರೋಹಗಳು ಸ್ನೇಹದ ನಡುವೆ ಸುಳಿಯದೇ ಇದ್ದುಬಿಟ್ರೆ ಆ ಸ್ನೇಹ ಸುಂದರವಾದ ಒಂದು ಭಾವ. ನಮ್ಮನ್ನು ನಾವಾಗಿ ಒಪ್ಪಿಕೊಂಡು, ನಮ್ಮನ್ನು ನಾವಾಗಿ ಪ್ರೀತಿಸಿ, ಅವನ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಅವನ ಯಾವುದೇ ಪರಿಸ್ಥಿತಿಗಳು ಹೇಗೆ ಇದ್ದರೂ ಅವೆಲ್ಲವನ್ನು ಸಹ ಬ್ಯಾಕ್ಡ್ರಾಪ್ನ ಅಷ್ಟನ್ನು ಸೈಡಲ್ಲಿಟ್ಟು ಪ್ರೀತಿಸುವಂತಹ ಜೀವಗಳು ಸ್ನೇಹಿತರಷ್ಟೇ. ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ಒಪ್ಪಿ ಅಪ್ಪಿ ಅದನ್ನು ಆರಾಧಿಸಿ ಅದು ಉನ್ನತವಾದದ್ರೆ ಅದನ್ನು ನಾಲ್ಕು ಜನರ ಮುಂದೆ ಹೇಳಿ ಮೆಚ್ಚಿಕೊಂಡು ಅಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸಿ ನಮ್ಮನ್ನು ಸಮಾಜದ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಮಾಡುವಂತಹ ಸ್ನೇಹಿತರು ನಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ, ಸಿಕ್ತವ್ರಿಗೆ ಖುಷಿಯಾಗಿರಿ, ಬೆಸ್ಟ್, ನೀವು ಯು ಆರ್ ಬ್ಲೆಸ್ಡ್ ಅಂತ ಹೇಳ್ತಾ, ಹಾಗೆ ಅಂಥ ಸ್ನೇಹಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ನಾವೆಲ್ಲರೂ ಅಂತಹ

0: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:22. ಈಗ ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವು ನೂರಾರು ಮಹಿಮೆಗಳು ಸೃಷ್ಟಿಯಲಿ, ಧರಣಿಯವು ಗಗನದವು ಮನುಜಯತ್ನದವು. ಮೆರೆಯುವವು ನೂರಾರು ಮಹಿಮೆಗಳು ಸೃಷ್ಟಿಯಲಿ, ಧರಣಿಯವು ಗಗನದವು ಮನುಜಯತ್ನದವು. ಪಿರಿದೆಂಬೆ ನವುಗಳು ಧರ್ಮವರಿತವನುಲುಮೆ ಅರಿವುಳ್ಳೊಲುಮೆ ಪಿರಿದು ಮಂಕುತಿಮ್ಮ. ಪಿರಿದೆಂಬೆ ನವುಗಳು ಧರ್ಮವರಿತವನುಲುಮೆ ಅರಿವುಳ್ಳೊಲುಮೆ ಪಿರಿದು ಮಂಕುತಿಮ್ಮ.

ಧರ್ಮಿ ಜ್ಞಾನಿ ಇವರಿಬ್ಬರ ಪ್ರೀತಿ ಇದೆಯಲ್ಲ, ಲೋಕಪ್ರೀತಿ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳೋದು ಡಿ ವಿ ಜಿ ಇವರ ಉದ್ದೇಶ ಇಲ್ಲಿ. ಮೆರೆಯುವವು ನೂರಾರು ಮಹಿಮೆಗಳು ಸೃಷ್ಟಿಯಲಿ ಅಂದರೆ ನಮಗೆ ಕಣ್ಣಿಗೆ ಬೀಳದಂತೆ ಅನೇಕ ಪವಾಡ ಸದೃಶ್ಯವಾದ ಸಂಗತಿಗಳು ನಡೀತಾನೆ ಇರುತ್ತವೆ. ಒಳ್ಳೆ ಮಳೆ ಬೀಳುತ್ತೆ, ಇದ್ದಕ್ಕಿದ್ದಂತೆ ಅಕಾಲ ವೃಷ್ಟಿಯೂ ಆಗೋದುಂಟು. ಮಳೆ ಬರಬೇಕಾದ್ರೆ ಅಂದರೆ ಎಷ್ಟೋ ಮಹಿಮೆಗಳು.

ಇಂದ ನಮಗಾಗಬೇಕಾದ ಉಪಕಾರಗಳು ಬೆಳಕು ಫಲ ಉದಾಹರಣೆಗೆ, ಹಾಗೆಯೇ ಮಳೆ. ಆಮೇಲೆ ಮೂರನೇದು ಮನುಜ ಪ್ರಯತ್ನ, ಮಾನುಷ ಅಂತ ಕರೀತಾರೆ ಇದನ್ನು. ಹೀಗೆ ಭೌಮ ದಿವ್ಯ ಮಾನುಷಗಳಲ್ಲಿ ಇವ್ರು ಹೇಳೋದು ತುಂಬ ದೊಡ್ಡವು ಈ ಮೂರು ಜನ. ಬೇಕಾದಷ್ಟು ಮಹಿಮೆಗಳಿವೆ ಇದರಲ್ಲಿ, ಈ ಮೂರು ಮುಖ್ಯ. ಆದರೆ ಅವುಗಳಲ್ಲಿ ಧರ್ಮ ಅರಿತವನೊಲುಮೆ ಇದೆಯಲ್ಲ, ಅಂದರೆ ಮನುಷ್ಯ ಪ್ರಯತ್ನದಲ್ಲಿ ಬಹಳ ಮುಖ್ಯವಾದದ್ದು ಅಂತಂದರೆ, ಯಾರು ವೃತ್ತದ ಕಡೆಗೆ, ಧರ್ಮದ ಕಡೆಗೆ, ಸಮಾಜ ಕಲ್ಯಾಣದ ಕಡೆಗೆ ಮನಸ್ಸು ಮಾಡ್ತಾರೋ ಅವರುಗಳ ಒಲುಮೆ, ಆಮೇಲೆ ಅರಿವುಳ್ಳ ಒಲುಮೆ. ಇದು ಬಹಳ ಒಳ್ಳೆ ಮಾತಿದು. ಅರಿವುಳ್ಳ ಪ್ರೀತಿಗೆ ಅರ್ಥ ಇಲ್ಲ ಎಷ್ಟೋ ಸಲ. ಮಗುವನ್ನು ನಾವು ಮುದ್ದು ಮಾಡ್ತೇವೆ ತುಂಬ ಕೇವಲ ನಮ್ಮದು ಅನ್ನೋ ದೃಷ್ಟಿಯಿಂದ, ಹಾಗಲ್ಲ. ಅರಿವುಳ್ಳೊಲುಮೆ, ಒಂದು ಜ್ಞಾನ ಇಟ್ಕೊಂಡು, ಒಂದು ತಿಳುವಳಿಕೆ ಇಟ್ಕೊಂಡು, ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಪ್ರೀತಿಯನ್ನು ತೋರಿಸ್ತಾರಲ್ಲ, ಅದು ನಿಜವಾಗಿ ಮಹಿಮೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೀಗೆ ಭೌಮ ದಿವ್ಯ ಮಾನುಷ, ಪ್ರೀತಿಗೆ ಧರ್ಮ ಬೆರೆತಿರಬೇಕು ಅನ್ನೋದಷ್ಟೇ ಇವರ ಉದ್ದೇಶ. ಧರ್ಮಿ ಜ್ಞಾನಿ ಇವರ ಪ್ರೀತಿ ಎಷ್ಟು ದೊಡ್ಡದು ಅನ್ನುವುದನ್ನು ಇಲ್ಲಿ ತಿಳಿಸೋದು ಡಿ ವಿ ಜಿ ಇವರ ಮುಖ್ಯ ಆಶಯ.

ನಗುವುಗಳ ಕಂಡವನ ಕಣ್ಣರಳುವುದು, ಚೆಲುವು ನಗುವುಗಳ ಕಂಡವನ ಕಣ್ಣರಳುವುದು, ಅಳುವು ನೋವುಗಳ ಕಂಡೊದ್ದೆಯಾಗುವುದು, ಇಳೆಯ ದನಿಗವನೆದೆಯೊಳೊಪ್ಪು ಮರುದನಿಯಹುದು, ಶಿಲೆಯಲ್ಲ ಯೋಗಿಯದೆ ಮಂಕುತಿಮ್ಮ, ಇಳೆಯ ದನಿಗವನೆದೆಯೊಳೊಪ್ಪು ಮರುದನಿಯಹುದು, ಶಿಲೆಯಲ್ಲ ಯೋಗಿಯದೆ ಮಂಕುತಿಮ್ಮ.

ಈ ಪದ್ಯ ತುಂಬ ಒಳ್ಳೆ ಪದ್ಯ. ಲೋಕದೊಂದಿಗೆ ಹೇಗೆ ಸ್ಪಂದಿಸಬೇಕು, ಹೇಗೆ ಬೆರಿಬೇಕು, ಅಲ್ಲಿ ವಿವಿಧ ಭಾವಗಳನ್ನು ಹೇಗೆ ಸ್ವೀಕರಿಸಬೇಕು, ಯಾವುದನ್ನು ಹಿಡಿದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಚೆಲುವು ನಗುಗಳು ಇವುಗಳನ್ನು ಕಂಡರೆ ನಮ್ಮ ಕಣ್ಣು ಅರಳುತ್ತೆ ಅಲ್ವಾ? ನೋಡಿ ಎಷ್ಟು ಸಹಜವಾಗಿ ಹೇಳ್ತಾರೆ ಡಿ ವಿ ಜಿಯವರಿದ್ರೆ, ಒಳ್ಳೆ ಸುಂದರವಾದ ದೃಷ್ಟಿಯನ್ನು ಕಂಡರೆ, ಹಾಗೆಯೇ ಯಾರು ಒಳ್ಳೆ ನಗು ಅವುಗಳ ಕಂಡರೆ ನಮ್ಮ ಕಣ್ಣು ಅರಳುವುದು, ಹಾಗೆಯೇ ಅಳುವು ನೋವುಗಳ ಕಂಡು ಒದ್ದೆಯಾಗುವುದು. ಈ ಕಣ್ಣಿನ ಕ್ರಿಯೆ ನೋಡಿರಿ, ಇಲ್ಲಿ ಒಂದು ಸುಂದರ ದೃಶ್ಯಗಳನ್ನು ನೋಡಿದರೆ, ಯಾರಾದರೂ ಮಂದಸ್ಮಿತವನ್ನು ನೋಡಿದರೆ ನಮಗೆ ಕಣ್ಣು ಅರಳುತ್ತಂತೆ. ಕಣ್ಣು ಅರಳೋದು ಸಂತೋಷದ ಸೂಚನೆ. ಹಾಗೆ ಲೋಕದಲ್ಲಿ ತುಂಬ ದುಃಖ ತುಂಬಿದೆಯಲ್ಲ, ಯಾತನೆ ತುಂಬಿದೆಯಲ್ಲ, ಜನಗಳ ಸಂಕಟ ತುಂಬಿದೆಯಲ್ಲ, ಅದನ್ನು ಕೇಳಿದಾಗ ನಮಗೆ ಕಣ್ಣು ಒದ್ದೆಯಾಗುವುದು. ಇಳೆಯದನಿಗೆ ಅವನೆದೆಯೊಳ್ ಒಪ್ಪು ದನಿಯಹುದು. ಬಹಳ ಒಳ್ಳೆ ಮಾತು. ಒಪ್ಪು ದನಿ ಅಂತಂದರೆ, ಒಪ್ಪು ಅಂತಂದರೆ ಅಂತಃಕರಣ ಕರಗಬೇಕು ಅನ್ನೋ ಅರ್ಥ. ಗೌರವ ಅಂತ ಒಂದು ಅರ್ಥ ಇದೆ ಕನ್ನಡದಲ್ಲಿ ಒಪ್ಪುಗೆ. ಈ ಇಳೆಯ ದನಿಗೆ, ಈ ಭೂಮಿ ಏನು ಕ್ರಿಯೆ ಮಾಡುತ್ತೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಅಂತರಂಗದಲ್ಲಿ ಒಂದು ಪಡಿದನಿ, ಮರುದನಿ. ಈ ಮರುದನಿ ಅಂದರೆ ಏನರ್ಥ? ನಮ್ಮದು ಧ್ವನಿ ಅಲ್ವೇ ಅಲ್ಲ, ಅದು ಎಲ್ಲೋ ನಡೀತಾ ಇರುತ್ತೆ ಲೋಕದಲ್ಲಿ, ಅದರ ಶಬ್ದ ಮತ್ತೆ ಮಾರ್ದನಿ ಆಗುತ್ತಲ್ಲ, ಅದಾಗುತ್ತೆ ಶಿಲೆಯಲ್ಲ ಯೋಗಿಯದೆ. ಬಹಳ ದೊಡ್ಡ ಮಾತಿದು. ಯೋಗಿಯಾದವನನ್ನು ನಾವು ಏನು ತಿಳ್ಕೊಂಬಿಡ್ತೇವೆ ಅಂದರೆ, ಸಂಸ್ಕೃತದಲ್ಲಿ ಯೋಗಿ ಅಂದರೆ ವೇದ

0: ಅಭ್ಯಾಸ ಜಡ ಅಂತ ಒಂದು ಮಾತಿದೆ, ಹಾಗೆಯೇ ಅರಸಿಕ ಅಂತಿದೆ, ಛಾಂದಸ ಅಂತ ಕರೀತಾರೆ. ಹಾಗಲ್ಲ, ಇಲ್ಲಿ ಯೋಗಿ ಇದೆಯಲ್ಲ, ಅವನ ಎದೆ ಶಿಲೆಯಲ್ಲ, ಅವನ ಅಂತಃಕರಣ ಕರಗತ್ತೆ, ಆದ್ದರಿಂದ ಅವನು ಬಹಳ ದೊಡ್ಡ ಮನುಷ್ಯ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಆ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಇದುವರೆಗೆ ಕಕ್ಕದಸರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಗಾನ ಬಿಜಾನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸ್ನೇಹಿತರೆ, ನಾವಾಗೇ ಇರುವಂತಹ ಏಕೈಕ ತಾಣ ಅದು ಸ್ನೇಹ ತಾಣ ಅನ್ನೋ ವಿಷಯದ ಕುರಿತು ಮಾತನಾಡಿದ್ವಿ. ಸಾಕಷ್ಟು ಸಂದೇಶಗಳು ಬಂದಿದೆ, ಆ ಸಂದೇಶಗಳನ್ನೆಲ್ಲ ಆದಷ್ಟು ಬೇಗ ನೋಡ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದ್ದಲ್ಲ, 7 ಗಂಟೆ 35 ನಿಮಿಷಕ್ಕೆ ವಾರ್ತೆಗಳಿರಲಿದೆ. ವಾರ್ತೆಗಳ ನಂತರ ನಿಮ್ಮ ಸಂದೇಶಗಳನ್ನು ನಾನು ತೆಗೆದುಕೊಳ್ತೀನಿ.

0: ಸಮಯ 7:35 ವಾರ್ತೆಗಳನ್ನು ಕೇಳಿದ್ದೀರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ: ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ನಾಲ್ವರು ಆಟಗಾರರು. ವಾರ್ತೆಗಳ ವಿವರ: ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಲೋಕಸಭೆ ಇಂದು ಅನುಮೋದನೆ ನೀಡುವ ಮೂಲಕ ಸಂಸತ್ತಿನ ಅಂಕಿತ ದೊರೆತಿದೆ. ನಿನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಈ ಶಾಸನವು ಜನಗಣ ಮನ ರಾಷ್ಟಗೀತೆಗೆ ಇರುವ ಶಾಸನಬದ್ಧ ರಕ್ಷಣೆಯನ್ನು ವಂದೇ ಮಾತರಂ ರಾಷ್ಟೀಯ ಗೀತೆಗೂ ವಿಸ್ತರಿಸಲಿದೆ. ರಾಷ್ಟೀಯ ಗೀತೆಗೆ ಅಪಮಾನ ಮಾಡುವುದು ಅಪರಾಧವಾಗಲಿದ್ದು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಲು ಅವಕಾಶವಿದೆ. ಇದೇ ವೇಳೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರೆದಿದೆ. ವಿಧೇಯಕ ಮಂಡಿಸಿದ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಪರೀಕ್ಷಾ ಅಕ್ರಮಗಳ ವಿರುದ್ದ ಸರ್ಕಾರದ ಶೂನ್ಯ ಸಹಿಷ್ಣುತೆ ಬದ್ದತೆಯನ್ನು ಪುನರುಚ್ಚರಿಸಿದರೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧೇಯಕದಲ್ಲಿ ಪಾರದರ್ಶಕತೆ ಕಾವಲಿಕೊಳ್ಳಲು ಇನ್ನಷ್ಟು ಕಠಿಣ ನಿಬಂಧನೆಗಳ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ವಿಧೇಯಕಕ್ಕೆ ಈಗಾಗಲೇ ಲೋಕಸಭೆಯ ಅಂಕಿತ ದೊರೆತಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಿಸಿದ ತನಿಖೆ ಪ್ರಗತಿಯಲ್ಲಿದ್ದು ದುರಂತಕ್ಕೆ ಕಾರಣವಾಗಿರಬಹುದಾದ ಎಲ್ಲಾ ಅಂಶಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್ ತಿಳಿಸಿದ್ದಾರೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು ಈ ದುರಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ತನಿಖಾ ವರದಿಯನ್ನು 2025 ಜುಲೈ 12 ಹಾಗೂ ಮಧ್ಯಂತರ ಹೇಳಿಕೆಯನ್ನು 2026 ಜೂನ್ 12 ವಿಮಾನ ಅಪಘಾತ ತನಿಖಾ ದಳ ಪ್ರಕಟಿಸಿದೆ ಎಂದು ಹೇಳಿದರು. ಈ ಎರಡೂ ವರದಿಗಳು ಲಭ್ಯವಿವೆ ಎಂದರು. ಅಪಘಾತದ ಮೂಲ ಕಾರಣ ಹಾಗೂ ಅದಕ್ಕೆ ಕಾರಣವಾದ ಪೂರಕ ಅಂಶಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಅಂತಿಮ ವರದಿಯನ್ನು ಪ್ರಕಟಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ದೇಶದ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸಂಹಿತೆ ಅಡಿಯಲ್ಲಿ ಕಾನೂನು ಮಾನ್ಯತೆ ನೀಡಲಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಗಿಗ್ ಕಾರ್ಮಿಕರಿಗೆ ಇಂತಹ ಕಾನೂನು ಮಾನ್ಯತೆ ನೀಡಿದ ವಿಶ್ವದ ಮೊದಲ ದೇಶ ಭಾರತವಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆಯಡಿ ದೇಶದ 76.95 ಲಕ್ಷ ಬೀದಿ ವ್ಯಾಪಾರಿಗಳು ಇದುವರೆಗೆ 1.15 ಕೋಟಿ ಸಾಲಗಳನ್ನು ಪಡೆದುಕೊಂಡಿದ್ದು, ಇದರ ಒಟ್ಟು ಮೊತ್ತ 18,475.6 ಕೋಟಿ ರೂಪಾಯಿ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಥೋಕನ್ ಸಾಹು 2026 ಜುಲೈ 12 ವೇಳೆಗೆ 1,17,64,000ಕ್ಕೂ ಹೆಚ್ಚು ಸಾಲಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂದು ಹೇಳಿದರು. ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಕ್ಷಿಪ್ರ ಕಾರ್ಯಪಡೆ ಬಳಸಿದ ಮದ್ದುಗುಂಡುಗಳ ದಾಖಲೆಯನ್ನು ಸಂರಕ್ಷಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇಂದು ನಿರ್ದೇಶನ ನೀಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಂದರ್ಭಗಳಲ್ಲಿ ಲೋಹದ ಪೆಲೆಟ್ ಗನ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯಲ್ಲಿನ ಒಂದು ಮನವಿಯ ಬಗ್ಗೆ ಸುಪ್ರೀಂಕೋರ್ಟ್ ಪ್ರಶ್ನೆ ಎತ್ತಿದ್ದು, ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ದಿ ಬ್ಯೂರೋ ಹೊರಡಿಸಿರುವ ಮಾರ್ಗಸೂಚಿಯನ್ನು ಉಲ್ಲೇಖಿಸಿ ಕೆಲವೊಂದು ಸಂದರ್ಭಗಳಲ್ಲಿ ಪೆಲೆಟ್ ಗನ್ಗಳನ್ನು ಬಳಸುವ ಅಧಿಕಾರ ಪೊಲೀಸರಿಗಿದೆ ಎಂದು ತಿಳಿಸಿತು. ಇದರಿಂದಾಗಿ ಪ್ರತಿಭಟನೆ ವೇಳೆ ಗಾಯಗಳಿಗೆ ಒಳಗಾದವರಿಗೆ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆ ಒದಗಿಸುವಂತೆ ದೆಹಲಿ ಸರ್ಕಾರಕ್ಕೆ ನ್ಯಾಯಪೀಠ ಸೂಚಿಸಿದೆ. ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಸಂಸದರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಸಭೆ ನಡೆಸಿದರು. ಪ್ರವಾಹದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೇಂದ್ರ ಸರ್ಕಾರವು ಆಯಾ ರಾಜ್ಯ ಸರ್ಕಾರಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲಿದ್ದು, ಸಂತ್ರಸ್ತರ ಸುರಕ್ಷತೆ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತೀಯ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸಮುದ್ರ ಪ್ರದಕ್ಷಿಣೆ ಎಂಬ ನೌಕಾಯಾನ ಸಾಹಸಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ 3 ಪಡೆಗಳ 9 ಮಹಿಳಾ ಸೇನಾಧಿಕಾರಿಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಸನ್ಮಾನಿಸಿದರು. ಐಎಎಸ್ವಿ ತ್ರಿವೇಣಿ ನೌಕೆಯ ಮೂಲಕ 314 ದಿನಗಳಲ್ಲಿ 4 ಮಹಾಸಾರಗಳ 25,500 ನಾಟಿಕಲ್ ಮೈಲಿ ದೂರ ಕ್ರಮಿಸಿದ ತಂಡದ ಸಾಧನೆಯನ್ನು ಅಭಿನಂದಿಸಿದ ಸಚಿವರು, ಇದು ದೇಶದ ನಾರಿಶಕ್ತಿ ಹಾಗೂ 3 ಪಡೆಗಳ ಒಗ್ಗಟ್ಟಿಗೆ ಹಿಡಿದ ಕೈಗನ್ನಡಿ ಎಂದರು. ತಂಡದ ದೃಢ ಸಂಕಲ್ಪ ಮತ್ತು ಪರಿಶ್ರಮ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಶ್ಲಾಘಿಸಿದರು. ಸಂವಾದದ ವೇಳೆ ಮಾತನಾಡಿದ ಸಚಿವರು, ದೈಹಿಕ ಸಾಮರ್ಥ್ಯ, ಮಾನಸಿಕ ಸದೃಢತೆ ಹಾಗೂ ನಾಯಕತ್ವದ ಗುಣಗಳು ಲಿಂಗಾಧಾರಿತವಲ್ಲ ಎಂಬುದನ್ನು ಈ ಯಾತ್ರೆ ಸಾಬೀತುಪಡಿಸಿದೆ ಎಂದು ಅಭಿಪ್ರಾಯಪಟ್ಟರು. ಬಿಹಾರದ ಬಂಕೀಪುರ, ಗುಜರಾತ್ನ ಮಂಜಲ್ಪುರ

ಹಾಗೂ ಮಧ್ಯಪ್ರದೇಶದ ದತಿಯಾ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಇಂದು ನಡೆಯಿತು. ಸಂಜೆ 5 ಗಂಟೆಯವರೆಗಿನ ಚುನಾವಣಾ ಆಯೋಗದ ಮಾಹಿತಿಯ ಅನ್ವಯ ಬಿಹಾರದ ಬಂಕೀಪುರ ಕ್ಷೇತ್ರದಲ್ಲಿ ಶೇಕಡಾ 34%, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಶೇಕಡಾ 34%ಕ್ಕೂ ಹೆಚ್ಚು ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಶೇಕಡಾ 69%ಕ್ಕೂ ಹೆಚ್ಚು ಮತದಾನ ದಾಖಲಾಗಿದೆ. ಛತ್ತೀಸ್ಗಢದ ಪ್ರಮುಖ ಸಾಂಸ್ಕೃತಿಕ ಉತ್ಸವವಾದ ಬಸ್ತಾರ್ ಪಂಡುಮ್ 2026ರ ವಿಜೇತರು ಸ್ಥಳೀಯ ಮುಖಂಡರು ಹಾಗೂ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನೊಳಗೊಂಡ ಛತ್ತೀಸ್ಗಢದ ಬಸ್ತಾರ್ ಮಂಡಲದ ನಿಯೋಗ ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿತು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್ ಮತ್ತು ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶಿಸಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ ನೀರಜ್ ಚೋಪ್ರಾ 5ನೇ ಸ್ಥಾನ ಪಡೆದರೆ ರೋಹಿತ್ ಯಾದವ್ 9ನೇ ಹಾಗೂ ಯಶ್ವೀರ್ ಸಿಂಗ್ 10ನೇ ಸ್ಥಾನ ಪಡೆಯುವ ಮೂಲಕ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮತ್ತೊಂದೆಡೆ ಪ್ಯಾರಾ ಅಥ್ಲೆಟಿಕ್ಸ್ನ ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಭಾರತದ ಐತಿಹಾಸಿಕ ಸಾಧನೆ ಮಾಡಿದೆ. ಭಾರತದ ದಿಲೀಪ್ ಮಹಾದು ಗಾವಿತ್ ಚಿನ್ನದ ಪದಕ ಗೆದ್ದರೆ ಮೊಹಮ್ಮದ್ ಬಾಸಿಲ್ ಮಾರ್ಸಿಂಗತ್ನ ಬೆಳ್ಳಿ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಮೊದಲ 2 ಸ್ಥಾನಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಈ ಚಿನ್ನದ ಪದಕದೊಂದಿಗೆ ಗ್ಲಾಸ್ಕೋ ಕೂಟದಲ್ಲಿ ಭಾರತದ ಚಿನ್ನದ ಪದಕಗಳ ಸಂಖ್ಯೆ 3ಕ್ಕೇರಿದೆ. ಪ್ರಸ್ತುತ ಭಾರತ 3 ಚಿನ್ನ, 9 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 15 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗಾಯಕ್ವಾಡ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ 4 ಆಟಗಾರರು ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ, ದೇವಿಕಾ ಸಿಹಾಗ್, ತನ್ವಿ ಶರ್ಮಾ ಹಾಗೂ ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರು. ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ತಾನ್ವಿ ಶರ್ಮಾ ಸುಪನಿಡಾ ಕಾಟೆಥಾಂಗ್ ವಿರುದ್ದ ಸೆಣಸಲಿದ್ದಾರೆ. ಇನ್ನು ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೋತೋ ವಿರುದ್ದ ಸೆಣಸಲಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುಲಭವಾಗಿ ಹಣ ಗಳಿಸಬಹುದಾದ ಹೂಡಿಕೆ ಯೋಜನೆಯನ್ನು ಪ್ರಚಾರ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ನಕಲಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ಕೃತಕ ಬುದ್ದಿಮತ್ತೆಯಿಂದ ಬಳಸಿ ಸೃಷ್ಟಿಸಲಾಗಿದ್ದು ಇದು ಸಂಪೂರ್ಣ ನಕಲಿ ಎಂದು ತಿಳಿಸಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಹೂಡಿಕೆ ಯೋಜನೆ ಅನುಮೋದಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 4 ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ನಾವಾಗಿರುವಂತಹ ಏಕೈಕ ತಾಣ ಅದು ಸ್ನೇಹ ತಾಣ ಅನ್ನುವಂಥ ವಿಷಯದ ಕುರಿತು ಮಾತನಾಡಿದ್ವಿ. ಇನ್ನೇನಿದ್ರು ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಸ್ನೇಹಿತರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿಯವರ ಸಂದೇಶ ಬಂದಿದೆ. ಕಾರ್ಯಕ್ರಮದುದ್ದಕ್ಕೂ ಜೊತೆಯಾಗಿರ್ತೀನಿ ಅಂತ ಇವರು ಹೇಳಿದ್ದಾರೆ. ಧನ್ಯವಾದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದಿನ್ನಿಯವರ ಸಂದೇಶ, ಇವರು ಕಾರ್ಯಕ್ರಮದ ಗೀತೆಯೊಂದನ್ನು ಮೆಚ್ಚಿ ಮನಸ್ಸು ತುಂಬಿ ಬಂತು, ತಮ್ಮ ಮೆಲೋಡಿಸ್ ಧ್ವನಿಯ ನಿರೂಪಣೆ ತುಂಬ ಆಪ್ತವೆನಿಸಿತು, ಧನ್ಯವಾದಗಳು ಅಂತ ಹೊಳಿಸ್ಕೊಳ್ ಕಾರ್ಯಕ್ರಮದ ಒಂದು ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದರೆ. ಬಹಳ ಪ್ರೀತಿಯ ಧನ್ಯವಾದಗಳು ನಿಮ್ಮ ಅಭಿಮಾನದ ಮಾತುಗಳಿಗೆ. ಹಾಗೆ ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಅವರು ಚೆನ್ನೈಯಿಂದ ಅಪರೂಪದ ಹಾಡುಗಳಿಗೆ ಧನ್ಯವಾದಗಳು. ಹಾಗೆ ನಿಮ್ಮ ಧ್ವನಿ ಖಾಸಗಿ ವಾಹಿನಿಯೊಂದರ ಧಾರಾವಾಹಿಯ ಒಬ್ಬರು ಪಾತ್ರಧಾರಿಯ ಧ್ವನಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಧಾರಾವಾಹಿಗಳನ್ನು ಅಷ್ಟು ನೋಡೋದಿಲ್ಲ. ಓಕೆ, ನಿಮ್ಗೆ ಹೇಗೋ ಕನೆಕ್ಟ್ ಆಗಿ ನೀವು ಖುಷಿಯನ್ನು ಪಟ್ಟರೆ ಅಷ್ಟೇ ಸಾಕು ಶೋಭಾ ಅವರೇ. ಹಾಗೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವರ ಸಂದೇಶ ಬಂದಿದೆ. ಕಾರ್ಯಕ್ರಮವನ್ನು ಮೆಚ್ಚಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ್ ದೊಡ್ಡಮನಿ ಬಾಗಲಕೋಟೆ ಗುಳೆದ ಗುಡ್ಡದಿಂದ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂಜೆಯ ಹಳೆಯ ಪ್ರತಿಯೊಂದು ಗೀತೆಗಳು ಸೂಪರ್, ಕೇಳೋಕ್ಕೆ ಖುಷಿಯಾಗುತ್ತೆ. ಹಾಗೆ ಕರ್ನಾಟಕ ಸುಪುತ್ರ ಚಿತ್ರದ ಗೀತೆ ಇಷ್ಟ ಆಯಿತು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಯಾರಿದು? ಕವಿತಾ ಶ್ರೀನಿವಾಸ ಅವರು, ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಮುಂದಿನ ಸಂದೇಶ ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗಿಂದ ಶಿವಲಿಂಗಪ್ಪ ಪಾತ್ರೆ ಅವರ ಸಂದೇಶ. ಪ್ರೀತಿಯ ನೆಚ್ಚಿನ ನಿರೂಪಕರಾದ ನಿಮಗೆ ಶುಭ ಸಂಜೆ. ಕಾರ್ಯಕ್ರಮದ ಎಲ್ಲ ಹಾಡುಗಳು ಕೇಳಿ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಅರುಣಾಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದ ಸುಮಧುರ ಹಾಡುಗಳು ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಎಲ್ಲ ಗೀತೆಗಳು ಇಷ್ಟ ಆದವು ಅಂತ ಹೇಳ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ನಗರದ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಇವರ ಸಂದೇಶ ಹೇಳ್ತಾ ಇದೆ. ಹಾಗೆ ಮುಂದೆ ರಾಣಿಯೂರು ಹಳೇಬೀಡಿನಿಂದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಂಜೆ ವೇಳೆ ಇಂಪಾದ ಗೀತೆಗಳು ಎಲ್ಲ ಮಧುರವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಕಾರ್ಯಕ್ರಮದ ಗೀತೆಗಳನ್ನು ವಿಷಯವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಜೊತೆಯಾಗಿ ನಿಂತು ನಗುವನ್ನು ಹಂಚಿಕೊಳ್ಳುವ ನೈಜ ಸ್ನೇಹವೇ ಜೀವನದ ಅತ್ಯುತ್ತಮ ಸಂಪತ್ತು ಈ ಸ್ನೇಹ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ನೇಹ ಅಮರ, ಜೀವನದಲ್ಲಿ ಸ್ನೇಹಿತರಿಗಿಂತ ಯಾರು ದೊಡ್ಡವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೊಡ್ಡವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಮಲಾ ಅವರು ಮಹದೇವ್ಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್, ಗ್ರ್ಯಾಜುಯೇಷನ್ ಫ್ರೆಂಡ್ಸ್ ಹಾಗೂ ನರ್ಸಿಂಗ್ ಫ್ರೆಂಡ್ಸ್ ಹಾಗೆ ಪ್ರೊಫೆಷನ್ ಫ್ರೆಂಡ್ಸ್ ಎಲ್ಲ ಥರದ ಸ್ನೇಹಿತರು ಇದ್ದಾರೆ. ಸ್ನೇಹಿತರ ಜೊತೆನೇ ನಾವಾಗಿ ಇರಲು ಸಾಧ್ಯ. ಬೇರೆ ಸಂಬಂಧಿಕರು ಹಾಗೆ ಬೇರೆಯವರ ಜೊತೆ ನಾವಾಗಿರೋಕ್ಕೆ ಆಗೋಲ್ಲ. ಅಂತ ಹೇಳ್ತಾ ಇದ್ದಾರೆ. ಕೆಲಸದ ಸ್ಥಳದಲ್ಲಿ ನಡೆದಂತಹ ಸನ್ನಿವೇಶಗಳನ್ನು ನಾನು ನನ್ನ ಆತ್ಮೀಯ ಸ್ನೇಹಿತರ ಜೊತೆನೆ ಹಂಚಿಕೊಳ್ಳೋದು. ಒಟ್ಟಾಗಿ ಇವತ್ತಿನ ವಿಶೇಷ ವಸ್ತು ಚೆನ್ನಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ, ಕಮಲಾ ಅವರು ಮಹದೇವಪುರದಿಂದ. ಹಾಗೆ ಮುಂದಿನ ಸಂದೇಶ ಪೂಜಾರಿ ಮಹಾಲಿಂಗ್ಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಲಸೂರಿನ ರಾಜೇಶ್ ಅವರ ಸಂದೇಶ, ನಮ್ಮದು ವಿವಿಧ ಭಾರತೀಯ ಸ್ನೇಹ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಅನಂತರಾಜು ಗೊರ್ಲಡ್ಕು ಹಿರಿಯರು ತಾಲೂಕು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ ಇವರು. ಹಾಗೆ

ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಮಾತು ತುಂಬ ಇಷ್ಟ ಆಯಿತು, ಸಾಂಗ್ಸ್ ಕೂಡ ಚೆನ್ನಾಗಿದೆ ಅಂತ ನಂಬರ್ ಎಂಡಿಂಗ್ ವಿತ್ 5 7 4 6 8 ಇವರ ಸಂದೇಶಗಳು ಹೇಳ್ತಾ ಇದೆ. ಹಾಗೆ ಮುಂದಿನ ಸಂದೇಶಗಳು ಎಷ್ಟೋ ವಿಚಾರಗಳು ಮನೆಯವ್ರ ಹತ್ರ ಹೇಳಿಕೊಳ್ಳಲಾಗದಂತಹದ್ದು ಸ್ನೇಹಿತರೊಡನೆ ಹಂಚಿಕೊಳ್ಳುತ್ತೇವೆ, ಸಲಹೆ ಸಹಾಯ ಕೇಳ್ತೀವಿ. ಹಾಗೆ ನೋವು ನಲಿವು ಕೋಪ ಪ್ರೀತಿ ದ್ವೇಷ ಎಲ್ಲ ವಿಚಾರಗಳು ಅಲ್ಲಿ ಸೇರಿರುತ್ತೆ, ಸ್ನೇಹದಲ್ಲಿ ಪಾರದರ್ಶಕತೆ ಇರುತ್ತೆ ಅಂತ ಮೋನಿಕಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ವಾಣಿಶ್ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಾನಭಜನ ಕಾರ್ಯಕ್ರಮದಲ್ಲಿ ಸ್ನೇಹದ ಬಗ್ಗೆ ಹೇಳುತ್ತಿರುವ ಮಾತುಗಳು ಮನಸ್ಸಿಗೆ ತುಂಬ ಹತ್ತಿರವಾಗಿವೆ. ಸ್ನೇಹ ಅನ್ನುವ ಹೆಸರೇ ಚೆಂದ, ಸ್ನೇಹದ ಬಂಧ ಹೇಳಲಾಗದ ಅನುಬಂಧ, ಸ್ನೇಹಿತರ ಜೊತೆ ಕಳೆಯುವ ಸಮಯ, ಅವರ ಪ್ರೀತಿ ವಿಶ್ವಾಸ ಅಭಿಮಾನ ಇವೆಲ್ಲವೂ ನಿಜವಾದ ಸಂಪತ್ತು. ಇಂತಹ ಅಮೂಲ್ಯವಾದ ಅನುಭವ ಸ್ನೇಹಿತರ ಬಳಿಯೇ ಸಿಗುತ್ತದೆ. ಮೊನ್ನೆ ತಾನೇ ಸೊಲ್ಲಾಪುರದಲ್ಲಿ ನನ್ನ ಹಳೆಯ ಗೆಳತಿಯರನ್ನು ಭೇಟಿಯಾದೆ. ಆ ಕ್ಷಣಗಳು ನಿಜಕ್ಕೂ ಮರೆಯಲಾಗದ ನೆನಪುಗಳಾದವು. ನಮ್ಮ ನೆರೆಹೊರೆಯವರು ಮತ್ತು ನನ್ನ ಆಪ್ತ ಸ್ನೇಹಿತೆ ಲಕ್ಷ್ಮಿ ನನ್ನನ್ನು ನೋಡಿದ ಕೂಡಲೇ ಅವರ ಕಣ್ಣಲ್ಲಿ ಮೂಡಿದ ಪ್ರೀತಿ ವಾತ್ಸಲ್ಯ ಮನಸ್ಸಿಗೆ ತುಂಬ ಸಂತೋಷ ನೀಡಿತು. ನೀವು ಹೇಳುತ್ತಿರುವ ಸ್ನೇಹದ ಬಗೆಗಿನ ಪ್ರತಿಯೊಂದು ಮಾತು ಅಕ್ಷರಶಃ ಸತ್ಯ. ಒಂದು ಗ್ರೂಪ್ ಇದ್ದರೆ ಅಲ್ಲಿ ಎಲ್ಲ ರೀತಿಯ ಸ್ವಭಾವದ ಸ್ನೇಹಿತರು ಇರುತ್ತಾರೆ. ಇಂದಿನ ವಿಷಯ ಮತ್ತು ಆಯ್ಕೆ ಮಾಡಿದ ಹಾಡುಗಳು ತುಂಬ ಇಷ್ಟವಾದವು ಮಿಥುರ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಂಥ ವಿಷಯ, ನಾವು ನಾವಾಗಿ ಇರುವಂತಹ ಏಕೈಕ ತಾಣ ಅದು ಸ್ನೇಹಿತರ ತಾಣ.

0: ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶವನ್ನು ಕಳಿಸಿ ಗಾನಭಜನ ಕಾರ್ಯಕ್ರಮದಲ್ಲಿನ ನಿಮ್ಮ ನಿರೂಪಣೆಗೆ ಸಲಾಂ, ನಿಮ್ಮ ಶಬ್ದ ಭಂಡಾರ ಮೆಚ್ಚತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಮಾನದ ಮಾತುಗಳಿಗೆ ಹೃದಯ ತುಂಬಿದ ಧನ್ಯವಾದ ಸ್ನೇಹಿತರೆ. ಹಾಗೆ ಸ್ನೇಹ ಅನ್ನೋದು ಅಷ್ಟು ಸುಲಭವಾಗಿ ಸಿಗುವಂಥದ್ದೆಲ್ಲ. ಒಳ್ಳೆಯ ಸ್ನೇಹಿತರು ಸಿಗಬೇಕೆಂದರೆ ಪುಣ್ಯ ಮಾಡಿರಬೇಕು. ಏನಂತೀರಿ? ನಮಗೂ ಒಂದು ಮನೆಯ ನಾಲ್ಕು ಕುಟುಂಬಗಳು 50 ವರ್ಷಗಳ ಸ್ನೇಹಿತರು ಇದ್ದಾರೆ. ಈಗಲೂ ಯಾವುದೇ ಜಗಳ ಕದನವಿಲ್ಲದೆ ಸಾಗುತ್ತಿರುವ ಸ್ನೇಹ ಅದ್ಭುತ ಕಣ್ರಿ. ಬಹಳ ಬಹಳ ಸುಂದರವಾದ ಸ್ನೇಹ. ಸ್ನೇಹ ನಿಷ್ಕಲ್ಮಶ ಸ್ನೇಹವೇ ಸ್ನೇಹ ಅಂತ ಹೇಳ್ತಾ ಇದ್ದಾರೆ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಹಾಗೆ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನುಭೋಗರ ಗದಗಿಂದ. ನಿಜ, ನಮ್ಮ ಸ್ನೇಹಿತರ ಜೊತೆಗೆ ನಾವು ನಾವಾಗಿರ್ತೇವೆ ಎಲ್ಲ ಸಂದರ್ಭದಲ್ಲೂ. ಅವರ ಪಾತ್ರ ದೊಡ್ಡದು ಮತ್ತು ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ವೀಣಾ ಅವರು ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸ್ವರೂಪ್ ಲೋಕೇಶ್ ಗುಣಿಗಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿನ್ನದಂಥ ಹಾಡುಗಳನ್ನು ಪ್ರಸಾರ ಮಾಡಿದ್ದ ನಿಮ್ಮ ವಿವಿಧ ಭಾರತಿಗೆ ತಲೆ ಬಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ. ಓಕೆ, ಬೇಗ ಒಳ್ಳೆಯ ಸ್ನೇಹಿತರು ನಿಮಗೆ ಸಿಗಲಿ ಅಂತ ಹಾರೈಸ್ತೀನಿ. ಮುಂದೆ ಮಡಿಲಲ್ಲಿ ತೂಗದೆ ತಾಯಾದ ಮಮತೆಯ ಮಾನವತೆಯ ಮಾತೃ ಹೃದಯ ಅಚಾನಕ್ಕಾಗಿ ಸಿಕ್ಕರು ಅಚ್ಚಳೆಯದ ಭಾವ ಕೊಟ್ಟ ಬದುಕಿಗೆ ಭರವಸೆ ಸ್ಫೂರ್ತಿಯಾಗಿರುವ ತಾಯಿ ಪ್ರೀತಿ ಅಲ್ಲ ತಾಯಿಯೇ ಆದ ಸ್ನೇಹಿತ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ 4930 ಇವರು. ಹಾಗೆ ಸ್ನೇಹವೆಂದರೆ ಕೋಪದಲ್ಲಿ ಕಗ್ಗತ್ತಲೆ ರಾತ್ರಿಯಲ್ಲಿ ಕಾಡುವ ಮೌನ ನಕ್ಕಾಗ ಬೆಳದಿಂಗಳು ಚೆಲ್ಲುವ ಚಂದ್ರನಂತೆ ಏನೋ ಒಂದು ಮಾತೃ ಸ್ಪರ್ಶ ಅಂತ ಪುಷ್ಕರ್ಣಿ ಕಿಶೋರ್ ಸೀತಾ ಸರ್ಕಲ್ ಬ್ಯಾಂಕ್ ಕಾಲೋನಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಸ್ನೇಹ ನಾವು ನಾವಾಗೇ ಇರುವಂತಹ ಏಕೈಕ ತಾಣ ಅನ್ನುವಂತಹ ಮಾತನ್ನು ಹೇಳಿದೆ. ಹೌದು, ನಮ್ಮ ಮನಸ್ಸಿನ ಎಂಥದ್ದು ಕೂಡ ನೋವುಗಳಿರಲಿ, ಒಂದು ಒಳ್ಳೆಯ ಸ್ನೇಹಿತರ ಒಂದು ಗ್ಯಾಂಗ್ ಇತ್ತು ಅಂತ ಅಂದರೆ ಅಲ್ಲಿ ಹೋಗಿ ಬಂದರೆ ನಾವು ಮತ್ತೆ ನಾವು ನಾವಾಗಿ ಇದ್ದು ನಾವಾಗಿ ಬರುವಂತಹ ಒಂದು ಸುಂದರವಾದ ತಾಣ ಅದು. ಆ ಸ್ನೇಹ ಎಲ್ಲರ ಬಾಳಲ್ಲಿ ಹಸಿರಾಗಿರಲಿ ಅಂತ ಆಶಿಸ್ತಾ ಇನ್ನು ಇದಾಗಿತ್ತು ಇಂದಿನ ಗಾನಭಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳವರೆಗೆ ಕಾವೇರಿ ನೀರು ಹರಿಸಲು ಕಾವೇರಿ ನೀರು ನಿರ್ವಹಣಾ ಸಮಿತಿ ನೀಡಿರುವ ಆದೇಶ ಕುರಿತು ಚರ್ಚೆ ನಡೆಸಲು ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಪ್ರತಿನಿತ್ಯ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಹ ಎತ್ತಿಹಿಡಿದಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ರೈತಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಜೊತೆಗೆ

ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ವಾರದಲ್ಲಿ ಬರ ಪರಿಹಾರ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ನೀಡಬೇಕು ಮತ್ತು ವಿಧಾನಸಭೆ ಅಧಿವೇಶನದ ಆರಂಭದಲ್ಲಿ ಬರಗಾಲದ ಬಗ್ಗೆ ನಿಲುವಳಿ ಮಂಡಿಸಲಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಬಳ್ಳಾರಿಯಲ್ಲಿ ತಿಳಿಸಿದ್ದಾರೆ. ಛತ್ತೀಸ್ಗಢದ ಪ್ರಮುಖ ಸಾಂಸ್ಕೃತಿಕ ಉತ್ಸವವಾದ ಬಸ್ತಾರ್ ಪಂಡುಂ 2026ರ ವಿಜೇತರು ಸ್ಥಳೀಯ ಮುಖಂಡರು ಹಾಗೂ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನೊಳಗೊಂಡ ಛತ್ತೀಸ್ಗಢದ ಬಸ್ತಾರ್ ಮಂಡಲದ ನಿಯೋಗ ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿತು. ದೇಶದ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸಂಹಿತೆ ಅಡಿಯಲ್ಲಿ ಕಾನೂನು ಮಾನ್ಯತೆ ನೀಡಲಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಸುಮಾರು 17,000 ಎಂಎಸ್ಎಂಇಗಳಿದ್ದು ರಕ್ಷಣಾ ಕ್ಷೇತ್ರದೊಂದಿಗೆ ಸಂಪರ್ಕ ಹೊಂದಿವೆ ಎಂದು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ತಿಳಿಸಿದ್ದಾರೆ. ಭಾರತೀಯ ವಾಯುಪಡೆ ಮತ್ತು ಭಾರತೀಯ ರಕ್ಷಣಾ ತಯಾರಕರ ಸಂಘ ಎಸ್ಐಡಿಎಂ ವತಿಯಿಂದ ಆಯೋಜಿಸಿದ್ದ ಜಂಟಿ ಕಾರ್ಯಾಗಾರದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. 2020ರ ಗಲಭೆ ಪ್ರಕರಣವನ್ನು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ರದ್ದುಪಡಿಸಿದ್ದನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಸಂಬಂಧಿಸಿದಂತೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಹಾಗೂ ಆಮ್ ಆದ್ಮಿ ಪಕ್ಷದ ಇತರ ನಾಯಕರಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ 4 ಆಟಗಾರರು ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ, ದೇವಿಕಾ ಸಿಹಾಗ್, ತನ್ವಿ ಶರ್ಮಾ ಹಾಗೂ ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 8:03:50. ಈ ಸಮಯ ಗುರುವಾರದ ರಾತ್ರಿಯ ವಿಶೇಷ ಆರ್ಜಿಸ್ ಚಾಯ್ಸ್ ನಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ. ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಎಸ್, ಇದು ನಮ್ಮ ಆಯ್ಕೆ ಆರ್ಜಿಸ್ ಚಾಯ್ಸ್. ಯಾವ ಆರ್ಜಿಯ ಚಾಯ್ಸ್ ಅಂತ ಅಂದರೆ ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ನಮ್ಮ ಆಯ್ಕೆ, ನನ್ನ ಆಯ್ಕೆಯ ಗೀತೆಗಳನ್ನ ಕೇಳ್ತಾ ಸಾಕ್ತೀರ ಸ್ನೇಹಿತರೆ? ಹೌದು, ನಾನು ನನ್ನ ಆಯ್ಕೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಹೋಗ್ತೀನಿ. ನೀವು ಕೇಳ್ತಾ ಇರ್ತೀರ, ಆದರೆ ನೀವು ಭಾಗವಹಿಸೋದೆ ಯಾವಾಗ? ಎಸ್, ನೀವು ಭಾಗವಹಿಸಿ. ಅದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ ನಾವೊಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9403091029. 9483091029 ಈ ಸಂಖ್ಯೆನ ನೋಟ್ ಮಾಡಿಟ್ಕೊಳ್ಳಿ. ನಾನು ಒಂದು ಆಟವನ್ನು ಆಡ್ತಾ ನಮ್ಮ ಆಯ್ಕೆಯಲ್ಲಿ ನನ್ನ ಮೆಚ್ಚಿನ ಗೀತೆಗಳನ್ನ ನಿಮಗೆ ಕೇಳಿಸ್ತಾ ಸಾಕ್ತೀನಿ. ಹೇಗಪ್ಪ ಅಂತ ಅಂದರೆ, ಗೀತೆಯ ಕುರಿತಾದ ಮಾಹಿತಿಯನ್ನು ಕೊಡ್ತೀನಿ. ಮಾಹಿತಿಯನ್ನು ಕ್ಯಾಚ್ ಮಾಡಿ ನೀವು ಯಾವ ಗೀತೆ ಇರ್ಬೋದು ಅಂತ ಗೆಸ್ ಮಾಡಿ ಸಂದೇಶವನ್ನು ಕಳಿಸಿ. ಆಯ್ನು ನಮ್ಮ ಕೆಲವು ಕೇಳುಗರು ದೂರದ ಊರುಗಳಲ್ಲಿ ನೀವು ಸನ್ ಏರಲ್ಲಿ ಗೀತೆಗಳನ್ನ ಕೇಳ್ತಾ ಇರ್ತೀರಾ. ಓಕೆ, ಸ್ವಲ್ಪ ಡಿಲೇ ಆಗುತ್ತೆ, ನೋ ವರೀಸ್. ನಿಮ್ಮೆಲ್ಲರ ಹೆಸರುಗಳನ್ನ ನಾನು ತೆಗೆದುಕೊಳ್ತೀನಿ. ಇನ್ನು ಗೀತೆಯ ಕೆಲವು ನಾನು ಮಾಹಿತಿಯನ್ನು ಹೇಳ್ತಾ ಇದ್ದಾಗೇನೆ ನೀವು ಗೆಸ್ ಮಾಡಿ. ಈಗಾಗಲೇ ಅನೇಕ ಬಾರಿ ನಮ್ಮ ಸ್ನೇಹಿತರು ನೀವು ಭಾಗವಹಿಸಿದ್ದೀರಾ, ಸರಿ ಗೆಸ್ ಮಾಡಿದ್ದೀರಾ. ಇಂದು ಸಹ ಹಾಗೆ ಗೀತೆಗಳನ್ನ ಗೆಸ್ ಮಾಡ್ತಾ ಹೋಗೋಣ. ಓಕೆನಾ? ರೆಡಿ? ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಆಲ್ರೆಡಿ ರೆಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಖುಷಿಯಾಯಿತು. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಆ ಗೀತೆಯ ಕ್ಲೂ ಹೀಗೆ ನಾನು ಕೊಡ್ತೀನಿ. ಹೇಗಪ್ಪ ಅಂತ ಅಂದರೆ, ಪ್ರಾಮಿಸ್ ಮಾಡಿ ನೀನಿಷ್ಟ ಅಂತ ಹೇಳ್ತಾ ಹೋಗೋದು. ಯಾರ ಮೇಲೆ ಪ್ರಾಮಿಸ್ ಮಾಡೋದು? ನಮ್ಮ ಭೂಮಿ ಮೇಲೆ ಪ್ರಾಮಿಸನ್ನು ಮಾಡಿ ನೀನಿಷ್ಟ ಅಂತ ತನ್ನ ಪ್ರೇಯಸಿಗೆ ಹೇಳೋದು. ಆಕೆ, ಅಯ್ಯೋ ನೀನೇನು ಪ್ರಾಮಿಸ್ ಮಾಡಿಬಿಡಪ್ಪ, ನೀನು ನನ್ನವನೇ ಆಗಿರೋದ್ರಿಂದ ನೀನು ಯಾವುದೇ ಪ್ರಾಮಿಸ್ ಮಾಡೋದು ಬೇಕಾಗಿಲ್ಲ. ನೀನು ಹೇಗಿದ್ರು, ನೀನು ಹಳ್ಳಿಯವನಾಗಲಿ ಸಿಟಿಯವನಾಗಲಿ, ನನಗಿಷ್ಟ, ನೀನೇನು ಪ್ರಾಮಿಸ್ ಮಾಡೋದು ಬೇಡ ಅಂತ ಹೇಳುವಂತಹ ಗೀತೆ ಇದು. ಹಾಗೆ ನೀನೇನೋ ಸಿಟಿಯವಳಮ್ಮ, ನಾನು ಸ್ವಲ್ಪ ನಿನ್ನ ಅಂದ ಚಂದವನ್ನು ನೋಡಿ, ನಿನ್ನ ಬಣ್ಣವನ್ನು ನೋಡಿ ನಾನು ದಂಗಾಗಿ ನಿಂತುಬಿಟ್ಟಿದ್ದೀನಿ. ಆದರೆ ನೀನು ಸ್ವಲ್ಪ ತುಂಟಿ, ನನ್ನ ಜೊತೆಲೇ ಬಂದುಬಿಟ್ಟೆ ನೀನು ಅಂತ ಹೇಳುವಂಥ ಈ ಥರ ಕೊಂಕು ಮಾತಾಡ್ತೀಯಪ್ಪ ನೀನು. ಈ ಮೊಹದಲ್ಲೇ ನನ್ನ ಮೈ ಮನಸ್ಸನ್ನು ಸೆಳೆದವನು ನೀನು, ಮೋಡಿ ಮಾಡ್ತೀಯ ಅನ್ನುವಂಥ ಸಾರುಗಳಿರುವಂಥ ಗೀತೆ. ಈಗಾಗಲೇ ಸರಿಯಾಗಿ ಗೆಸ್ಸನ್ನು ಮಾಡಿದ್ದಾರೆ ಸ್ನೇಹಿತರೊಬ್ಬರು. ಹೌದು, ನಿಮ್ಮ ಗೆಸ್ ಸರಿ ಇದೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 57468? ಹಾಗೆ ಯಾರಿದು ಮತ್ತೊಬ್ಬರು ಸ್ನೇಹಿತರು, ರತ್ನ ಅವರು ಬೆಂಗಳೂರಿನಿಂದ, ಸರಿ ಇದೆ ನಿಮ್ಮ ಗೆಸ್. ಹಾಗೆ ಮೋನಿಕಾ ಅವರು ಹಾಸನಿಂದ, ನಿಮ್ಮ ಗೆಸ್ ಸಹ ಸರಿ ಇದೆ. ಹಾಗೆ ಯಾರಿದು ಸಂಧ್ಯಾ ಮೋಹನ್ ಅವರು ಆರ್ ಎಂ ನಗರದಿಂದ, ನಿಮ್ಮ ಗೆಸ್ ಸರಿ ಇದೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 01017, ನಿಮ್ಮ ಗೆಸ್ ಸಹ ಸರಿ ಇದೆ. ಬಾಗಲಕೋಟೆ ಬನಾಯಂಟಿಯಿಂದ ಅಂಕುಶ್ ಅವರ ಗೆಸ್ ಸರಿ ಇದೆ. ಪುಷ್ಕರ್ಣಿ ಕಿಶೋರ್ ಸೀತಾ ಸರ್ಕಲ್ ಬ್ಯಾಂಕ್ ಕಾಲೋನಿ ಬೆಂಗಳೂರಿನಿಂದ, ಸರಿ ಇದೆ ನಿಮ್ಮ ಗೆಸ್. ಹಾಗೆ ರಾಣಿಯವರು ಹಳೇಬೀಡಿನಿಂದ, ನಿಮ್ಮ ಗೆಸ್ ಸಹ ಸರಿ ಇದೆ. ಹಾಗೆ ಯಾರಿದು ನಂಬರ್ ಎಂಡಿಂಗ್ ಮತ್ತು 16034, ನಿಮ್ಮ ಗೆಸ್ ಸಹ ಸರಿ ಇದೆ. ಯಾರೆಲ್ಲ ಸರಿಯಾಗಿ ಗೆಸ್ಸನ್ನು ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಶುಭಾಶಯಗಳು. ಹೌದು, ನಿಮ್ಮೆಲ್ಲರ ಗೆಸ್ ಕರೆಕ್ಟ್ ಇದೆ. ಭೂಮಿ ತಾಯಾಣೆ ನೀ ಇಷ್ಟ ಕಣೆ, ಪ್ರಾಯ ಚಿತ್ರದ ಮೂರು ಪ್ರಾಯ ಚಿತ್ರದ ಗೀತೆಯನ್ನು ಕೇಳೋಣ. ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ದೊಡ್ಡರಂಗೇಗೌಡ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಯಾರೆಲ್ಲ ಸರಿಯಾಗಿ ಗೆಸ್ಸನ್ನು ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.

ಆರ್ಜೆಸ್ಟ್ ಚಾಯ್ಸ್ ಗುರುವಾರದ ರಾತ್ರಿಯ ಸಮಯ. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇನ್ನು ಮುಂದಿನ ಗೀತೆಯ ಕೆಲವು ಕ್ಲೂವನ್ನು ನಿಮಗೆ ಕೊಟ್ಟು ನಂತರ ಮತ್ತಷ್ಟು ಸಂದೇಶಗಳು ಸರಿಯಾಗಿ ಕೆಸನ ಮಾಡಿದಂಥ ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಇನ್ನು ಮುಂದಿನ ಕ್ಲೂ ಹೇಗಪ್ಪ ಅಂತ ಅಂದರೆ, ಇಲ್ಲಿ ಪ್ರೇಮಿ ಒದ್ದಾಡ್ತಾ ಇದ್ದಾನೆ, ನಾನು ನಿನಗೆ ಏನಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಕೆಲವೊಂದಷ್ಟು ನಿದರ್ಶನಗಳನ್ನು ಕೊಟ್ಕೊಂಡು ಹೋಗ್ತಾ, ಕೆಲವೊಂದು ರೂಪಕಗಳನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿ ಪ್ರೇಮಿ. ನಿನ್ನನ್ನು ನಾನು ಗಂಧ ಅಂದ್ಬಿಟ್ರೆ ನೀನು ತೇದೋಗ್ಬಿಡ್ತೀಯ, ಅನ್ನಕ್ಕಾಗಲ್ಲ ಆ ರೀತಿನೂ ಕೂಡ. ಬೆಳಕಂತ ಅನ್ಲ, ಇಲ್ಲ ನೀನು ಉರಿದೋಗ್ಬಿಡ್ತೀಯ ಜ್ಯೋತಿ ಥರ. ಆದರೆ ತಾರೆ ಅಂತ ಏನಾರ ಅಂದ್ಬಿಟ್ರೆ ನೀನು ಬಾನ್ ಸೇರ್ಕೊಬಿಡ್ತೀಯ, ದೇವಿ ಅಂದರೆ ಮಾಯ ಆಗ್ಬಿಡ್ತೀಯ. ಆಗ ಅನ್ನಕ್ಕಾಗೋದಿಲ್ಲ, ನಿನ್ನ ಮತ್ತೆ ಗಂಗೆ ಅಂತಲೂ ಅನ್ನಕ್ಕಾಗಲ್ಲ, ಹರಿದೊಟ್ಟೋಗ್ತೀಯ. ಗಾಳಿ ಅಂತಲೂ ಅನ್ನಕ್ಕಾಗೋದಿಲ್ಲ, ಕಾಣದಾಗ್ಬಿಡ್ತೀಯ. ಮತ್ತು ಉಷೆ ಅಂತ ಅಂದ್ಬಿಟ್ರೆ ನೀನು ರಾತ್ರಿ ಹೊತ್ತಿರಲ್ಲ, ಕೇವಲ ರಾತ್ರಿಗಷ್ಟೇ ಇರುಳನ್ನು ತೊರೆದ್ಬಿಡ್ತೀಯ. ನೀನು ಪಾರಿಜಾತ ಅಂತ, ನೀನು ಅಮೂಲ್ಯವಾದ ಪಾರಿಜಾತ ಹೋಲಿಸಿದ್ರೆ ನೀನು ಇಂದ್ರಲೋಕ ಸೇರಿಬಿಡ್ತೀಯ. ಏನಲ್ಲಿ ನಿನ್ನ ಏನು ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ನೀನೇನಾದರೂ ನಾನಿರೋ ತನಕ ನನ್ನೊಳಗೆ ಇದ್ದು ನಗುವಿನ ಅಳಿವಿನ ಕಡಲೊಳಗೆ ಇರುವಂತಹ ಬೆಸ್ತೋಗಿರುವಂಥ ಉಸಿರನ್ಬೋದಲ್ವಾ ನಿನ್ನನ್ನು? ಓಕೆ, ಇದು ಸರಿ ಇದೆ. ಹಾಗೆ ಮುಂದೆ ಏನನ್ಬೋದು, ನಿನ್ನ ಮನಸ್ಸಿನ ಕೋಟೆಯ ಸಿಂಗರ್ಸ್ತೀಯ ನೀನು, ಮೂಳೆ ಮಾಂಸದಿ ಅಲಂಕರಿಸ್ಕೊಂಡು ದೇಹ ಅನ್ನುವಂಥ ರಥಕ್ಕೆ ಸಾರಥಿಯಾಗಿ ಜೊತೆಲೆ ಬರುವಂಥ ಉಸಿರನ್ಬಿಡ್ಲ ನಿನ್ನ? ಓಕೆ, ನಿನ್ನನ್ನು ಏನೂ ಕರೆಯೋದಿಲ್ಲ, ಶಾಶ್ವತವಾಗಿ ಎಲ್ಲವೂ ಸಹ ಕಳೆದು ಹೋಗುತ್ತೆ, ಶಾಶ್ವತವಾಗಿ ಇರೋದಿಲ್ಲ. ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸೂರ್ಯ ಆದರೆ ಬೆಳಗ್ಗೆ ಇರ್ತಾನೆ, ಚಂದ್ರ ಆದರೆ ರಾತ್ರಿ ಹೊತ್ತಲ್ಲಿ ಮಾತ್ರ ಇರ್ತಾನೆ. ಸೊ ನಾನು ನಿನ್ನನ್ನು ನನ್ನ ದೇಹದಲ್ಲೇ ಬೆರೆತೋಗಿರುವಂಥ ಉಸಿರು ಅಂತ ಅನ್ಬಿಡ್ಲ ಅನ್ನುವಂತಹ ಕವಿ ಇಲ್ಲಿ ಒಂದು ಕನ್ಕ್ಲೂಷನ್ಗೆ ಬರ್ತಾನೆ, ಉಸಿರಂತೀನಿ ನಿನ್ನನ್ನು ಅಂತ. ಸರಿ, ಉತ್ತರಗಳು ಈಗಾಗಲೇ ಬರ್ತಾ ಇದೆ. ನಮ್ಮ ಸ್ನೇಹಿತರ ಬಗ್ಗೆ ಹೇಳೋದೇ ಖುಷಿ ಸ್ನೇಹಿತರೆ, ಅವರ ಉತ್ತರಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಹಿಂದಿನ ಗೀತೆಗೆ ಸರಿಯಾದ ಉತ್ತರಗಳು ಒಂದಷ್ಟು ಬಂದಿತ್ತು. ಕೆಕೆರಿಂದ ಶಂಕರಮೂರ್ತಿ, ಮರಿಸ್ವಾಮಿ ರಾಜಮ್ಮ, ಹೌದು ನಿಮ್ಮ ಎರಡು ಗೆಸ್ಟ್ಗಳು ಸರಿ ಇತ್ತು, ಹಾಗೆ ವೇಗವಾಗಿ ಸರಿ ಉತ್ತರವನ್ನು ಕಳಿಸ್ತಾರೆ. ಈ ಒಂದು ಗೀತೆಗೆ ರಾಣಿಯವರು ಹಳೇಬೀಡಿನಿಂದ, ನಿಮ್ಮ ಗೆಸ್ಟ್ ಸರಿ ಇದೆ. ಹಾಗೆ ಪುಷ್ಕರ್ಣಿ ಕಿಶೋರ್ ಅವರೇ, ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ. ಹಾಗೆ ಯಾರಿದು, ನಂಬರ್ ಎಂಡಿಂಗ್ ವಿತ್ 5-7-4-6-8, ನಿಮ್ಮ ಗೆಸ್ ಸರಿ ಇದೆ. ಹಾವೇರಿಯಿಂದ ಶ್ರೀಕಾಂತ್ ಹಾವನೂರು, ನಿಮ್ಮ ಗೆಸ್ ಸಹ ಸರಿ ಇದೆ. ಹಾಗೆ ಯಾರಿದು, ಮೋನಿಕಾ ಅವರ, ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ. ಓಕೆ, ಯಾರಿದು, ಸ್ವರೂಪ್ ಲೋಕೇಶ್ ಕುಣಿಗಲಿಂದ, ಗೆಸ್ ಸರಿ ಇದೆ. ಗಿರಿಜಾ ಅವರೇ, ಗೆಸ್ ಹಿಂದಿನ ಗೀತೆಯ ಗೆಸ್ ಸರಿ ಇತ್ತು. ಹಾಗೆ ನಂಬರ್ ಎಂಡಿಂಗ್ 0-5-4-9-4, ನಿಮ್ಮ ಗೆಸ್ ಸರಿ ಇದೆ. ಚೆನ್ನಕೇಶ ಅವರು, ಹಿಂದಿನ ಗೀತೆಯಾಗಿ ಸರಿಯಿತು. ಹಾಗೆ ಈಗಾಗಲೇ ಮತ್ತೊಂದು ಸಂದೇಶ. ಓಕೆ, ಯಾರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ನಿಮಗೆಲ್ಲ ಕಂಗ್ರ್ಯಾಲೇಷನ್ಸ್. ಹೌದು ಸ್ನೇಹಿತರೆ, ನಿಮ್ಮ ಗೆಸ್ ಸರಿ ಇದೆ. ಗೀತೆಯ ಆಯ್ಕೆ ಯಾವುದು ಅಂತ ಅಂದರೆ, ನನ್ನವಳು ನನ್ನವಳು ಚಿತ್ರದ ಗೀತೆಯನ್ನು ತೆಗೆದುಕೊಂಡಿದ್ದೆ ನಾನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಾಗೆ ಚಿತ್ರ ಅವರ ಗಾಯನದಲ್ಲೂ ಈ ಒಂದು ಗೀತೆ ಇದೆ. ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದ ಗೀತೆಯನ್ನು ತೆಗೆದುಕೊಂಡಿದ್ದೀನಿ. ಎಸ್ ನಾರಾಯಣ ಅವರ ರಚನೆ, ಪ್ರಶಾಂತ್ ರಾಜ್ ಅವರ ಸಂಗೀತದಲ್ಲಿ.

ಜಸ್ಟ್ ಚಾಯ್ಸ್ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದ ಸ್ನೇಹಿತರೆ ನಮ್ಮ ಸಾಕಷ್ಟು ಸ್ನೇಹಿತರು ಚೆನ್ನಾಗಿ ತುಂಬ ಆ್ಯಕ್ಟಿವಾಗಿ ಗೀತೆಗಳನ್ನ ಗೆಸ್ ಮಾಡ್ತಾ ಇದ್ದಾರೆ, ಭಾಳ ಖುಷಿ ಆಗ್ತಿದೆ. ಹೀಗೆ ಮುಂದಿನ ಗೀತೆಯನ್ನು ಗೆಸ್ ಮಾಡೋದಕ್ಕೆ ರೆಡಿ ಇರಿ. ಮುಂದಿನ ಗೀತೆಯ ಸಾಲುಗಳು ಹೇಗಿದೆ ಸ್ನೇಹಿತರೆ? ಇದು ಎಷ್ಟು ಪ್ರೀತಿಯಿಂದ ವರ್ಣಿಸಿರುವಂತಹ ಗೀತೆ ಗೊತ್ತಾ? ಪ್ರಕೃತಿಯಲ್ಲಿರುವಂಥ ಎಲ್ಲ ಬೆಸ್ಟನ್ನು ವರ್ಣಿಸ್ತಾ ಹೋಗ್ತಾರೆ. ನೀನು ಹೇಗಿದೆಯಪ್ಪ ಅಂತ ಅಂದರೆ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗಲ್ಲಿ ಬೀಳುವಂಥ ಗೋಲ್ಡನ್ ರೇಸ್ ನೀನು, ಹಾಗೆ ತಾವರೆ ಅದು ಹೇಗಿರುತ್ತಪ್ಪ ಅಂತ ಅಂದರೆ, ಅರಳಿದಾಗ ನಾಚಿಕೊಂಡು ಸೂರ್ಯನ ಕಾಂತಿಗೆ ಒಂದು ಮುತ್ತು, ಸೂರ್ಯನ ಕಾಂತಿಯ ಮುತ್ತು ಬಿದ್ದಾಗ ಅದು ತನ್ನ ಮುಖವನ್ನು ಅರಳಿಸ್ಕೊಳ್ಳುತ್ತಂತೆ ಸೂರ್ಯನ ಎದುರುಗಡೆ. ಹಾಗಿದೆ ಹಾಗೆ ನೀನು ಒಬ್ಬಳು ರಾಣಿ ನನಗೆ. ನೀನು ಹೇಗಪ್ಪ ಅಂತ ಅಂದರೆ, ನೀನು ಕೇವಲ ನಡೆದುಕೊಂಡು ಹೋಗೋದಿಲ್ಲ, ಜಿಂಕೆ ಥರ ಜಿಗಿದುಕೊಂಡು ಹೋಗ್ತೀಯ. ಅದನ್ನು ನೋಡಿ ನಾನು ಕಳೆದೋಗ್ಬಿಡ್ತೀನಿ, ಐ ಲಾಸ್ಟ್ ಮೈ ಬ್ಯಾಲೆನ್ಸ್. ನೀನು ನನ್ನ ರಾಣಿ, ನಾನು ನಿನ್ನ ತುಂಬ ಮೆಚ್ಕೊಂಡಿದ್ದೀನಿ, ಯಾವುದೋ ಕಾಲದಲ್ಲಿ ನಿನ್ನ ಮೆಚ್ಕೊಂಡಿದ್ದೀನಿ. ಹಾಗೆ ನೀನು ಹೇಗಪ್ಪ ಅಂತ ಅಂದರೆ, ಹನಿ ಎಷ್ಟು ಸ್ವೀಟ್ ಅಲ್ವಾ, ಅದರಲ್ಲೇ ನೀನು ಯಾಕಿಷ್ಟು ಸ್ವೀಟಾಗಿದೆಯಾ ನೀನು ಅಂತ ಅಂದರೆ, ನೀನು ಹನಿನಲ್ಲೇ ಹನಿಯಲ್ಲೇ ಸ್ನಾನ ಮಾಡ್ತೀಯ, ಮಿಂದೋಗ್ಬಿಟ್ಟಿದೆಯಾ ನೀನು ಅನ್ನುವಂಥದ್ದು. ಹಾಗೆ ಹಾಗೆ ನಿನಗೆ ಎಷ್ಟು ಕಾಂತಿ ಇದೆ ಅಂತ ಅಂದರೆ, ಮಿಂಚು ಹೊಡೆದಾಗ ಬರುವಂಥ ಕಾಂತಿ ಅಲ್ಲಿ ಅಲ್ಲಿ ನಿನ್ನ ಜನನ ಆಗಿರಬಹುದು. ನೀನೊಬ್ಬಳು ರಾಣಿ ನನಗೆ, ನಿನ್ನ ಪ್ರೀತಿಯದು ಒಂದು ಸವಿಯಾದಂತಹ ಒಂದು ಸಲ್ಲಾಪ ಅದು. ನಾನು ಗೊತ್ತಾಗದೆ ಕಳೆದು ಹೋಗ್ಬಿಟ್ಟೆ, ಮರಳಾದೆ, ಮೌನವಾದೆ, ನೀ ನನ್ನ ರಾಣಿ ಅನ್ನುವಂತ ಹೇಳುವಂತಹ ಗೀತೆ. ನೀನು ದೇವಲೋಕದ ಒಂದು ವಿಶೇಷವಾದ ಹೂವು ನೀನು, ಅದರ ಪ್ರತಿಮೆ ನೀನು ಅನ್ನುವಂತಹ, ನೀನು ಗಂಧರ್ವ ಕನ್ಯೆ ನೀನು ಅನ್ನುವಂತಹ ಗೀತೆ ಇದು. ಒಂದು ಗೆಸ್ ಸರಿಯಾಗಿ ಬಂದಿದೆ. ಹೌದು, ಯಾರಿದು? ಮೋನಿಕ್ ಅವರು ಹಾಸನದಿಂದ. ನಿಮ್ಮ ಗೆಸ್ ಸರಿ ಇದೆ. ಹಾಗೆ ನಂಬರ್ ಎಂಡಿಂಗ್ 5-7-4-6-8, ನಿಮ್ಮ ಗೆಸ್ ಸಹ ಸರಿ ಇದೆ. ಹೌದು ಸ್ನೇಹಿತರೆ, ನಮ್ಮ ಸ್ನೇಹಿತರ ಗೆಸ್ ಕರೆಕ್ಟ್ ಆಗಿದೆ. ಗೀತೆ ಯಾವುದು ಅಂತ ಅಂದರೆ, ಎಂ ರಂಗರಾವ್ ಅವರ ಸಂಗೀತದಲ್ಲಿ, ವಿಜಯ ನರಸಿಂಹ ಅವರ ರಚನೆಯಲ್ಲಿ ಮೂಡಿಬಂದಂತಹ ಗೀತೆ, ಜಯಚಂದ್ರನ್ ಮತ್ತು ಎಸ್ ಪಿ ಶೈಲಜಾ ಅವರ ಗಾಯನವಿದ್ದಂತಹ ಗೀತೆ. ನಿಮ್ಮೆಲ್ಲರ ಗೆಸ್ಗೆ ಧನ್ಯವಾದ. ಗೀತೆ: ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ಗಾನವಾಣಿ

0: ಅವ್ರ ಜಸ್ಟ್ ಚಾಯ್ಸ್ನಲ್ಲಿ ಗೀತೆಗಳನ್ನ ಗೆಸ್ಟ್ ಮಾಡ್ತಾ ಇದ್ರ, ನನ್ನ ಮೆಚ್ಚಿನ ಗೀತೆಗಳನ್ನ ನೀವು ಕೇಳ್ತಾ ಇದ್ರ ಸ್ನೇಹಿತರೆ. ಮುಂದಿನ ಗೀತೆಯನ್ನು, ಗೀತೆಯ ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ಮತ್ತಷ್ಟು ಸಂದೇಶಗಳು ಗೆಸ್ ಸರಿಯಾಗಿ ಮಾಡಿದಂತಹ ಸ್ನೇಹಿತರು ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಸರಿ ಇದೆ. ಹಾಗೆ ಓಕೆ, ಒಂದು ಸಂದೇಶ ಬಂದಿದೆ. ಇನ್ನು ರಾಂಗ್ ಕಳಿಸ್ತಿದ್ದ ಸ್ನೇಹಿತರೆ, ಏನು ತಲೆ ಕೆಡಿಸ್ಕೊಬಿಡಿ ಸ್ನೇಹಿತರೆ, ಜಸ್ಟ್ ಇದೊಂದು ಪ್ರಯತ್ನ ಅಲ್ವಾ. ಮುಂದಿನ ಗೀತೆನ ಕರೆಕ್ಟಾಗಿ ಗೆಸ್ ಮಾಡ್ತಿರಲ್ವ, ಸೊ ನೋ ವರೀಸ್ ಅಟ್ ಆಲ್. ಮುಂದಿನ ಗೀತೆ ಯಾವುದು ಅಂತ ಅಂದರೆ, ಇಲ್ಲಿ ಪ್ರೇಮಿ ಒಂದು ಪ್ರೇಮ ಪತ್ರವನ್ನು ಬರೆದಿದ್ದಾನೆ. ಆ ಪ್ರೇಮ ಪತ್ರಕ್ಕೆ ಹಾಗೆ ಒಂದು ರೆಸ್ಪಾನ್ಸ್ ಸಹ ಬರುತ್ತೆ. ಹೇಗಿದೆಯಪ್ಪ ರೆಸ್ಪಾನ್ಸ್ ಅಂತ ಅಂದರೆ, ನಾನೇನೋ ಓದಿದೆ ಆ ಒಂದು ಪ್ರೀತಿಯ ಒಂದು ಪತ್ರವನ್ನು, ಮನಸಾರೆ ಓದ್ಬಿಟ್ಟು ಇದು ಎಷ್ಟು ಈ ಒಂದು ಫೀಲೇ ಸೂಪರ್ಬ್ ಸ್ನೇಹಿತರೆ. ಆ ಒಂದು ಪ್ರೇಮ ಪತ್ರವನ್ನು ಓದಿದಾಗ ಆಕೆ ಆ ಪತ್ರಕ್ಕೆ ಮುತ್ತನ್ನು ಕೊಡ್ತಾಳಂತೆ. ಹಾಗೆ ಒಮ್ಮೆ ತನ್ನ ಕೂದಲನ್ನು ಸರಿಸಿ ನೋಡಿದಾಗ, ನಾನಿನ್ನ ನೆರಳನ್ನು ಕಂಡೆ ಆ ಒಂದು ಕ್ಷಣದಲ್ಲಿ ಅಂತ ಹೇಳುವಂಥ ಮಾತು. ಹಾಗೆ ಇಲ್ಲಿ ಈ ಕಡೆ ಪ್ರೇಮಿ ಬಾದಂಥ ಮತ್ತೊಂದು ಸಾಲು ಅಂತ ಅಂದರೆ, ನೀನು ಗೆಳತಿ ನನಗೆ ಸಿಕ್ಕಿದ್ದಲ್ಲ, ಆ ಸಂದರ್ಭದಲ್ಲಿ ನೀನು ಒಂದು ಹೂವಿನ ಮಾಲೆಯನ್ನು ಮುಡ್ಕೊಂಡಿದೆ ಅಲ್ಲ, ಅದನ್ನು ನೋಡಿ ನಾನು ನಿನಗೊಂದು ಪ್ರೇಮದ ಪತ್ರವನ್ನೇ, ಓಲೆಯನ್ನೇ ಬರೀಬೇಕು. ಆ ಒಂದು ಓಲೆ ಹೇಗಿದೆ ಅಂತ ಅಂದರೆ, ನನ್ನ ಪ್ರೇಮದ ಜೇನಿನ ಹೊಳೆಯೇ ಆ ಓಲೆಯಲ್ಲಿ ಅರಿಯುತ್ತೆ ಅಂತ ಈ ಕಡೆ ಪ್ರೇಮಿ ಹೇಳ್ತಾನೆ. ಹಾಗೆ ಈ ಕಡೆ ಮತ್ತೊಮ್ಮೆ ಪ್ರೇಯಸಿ ಕೇಳುವಂಥ ಸಾಲುಗಳು, ಪ್ರೇಮಿಯ ಪ್ರೇಮದ ಸಾಲುಗಳು ಹೀಗಾಗುತ್ತೆ, ಹೀಗೆ ಸಾಗುತ್ತೆ. ನಿನ್ನದೊಂದು ಆಸೆ ಇದೆಯಲ್ವಾ, ಆಸೆಯ ನೋಟ ಇದೆಯಲ್ವಾ, ಅದರ ಕಥೆ ಏನು? ಆ ಒಂದು ಮಿತಿಯನ್ನು ಮೀರಿದಂತಹ ಈ ಯುವನ ಜೊತೆ ಆದರೆ ಅದರ ಕಥೆ ಪರಿಸ್ಥಿತಿ ಏನಾಗಬೇಡ. ಬೆಳದಿಂಗಳು ಈ ಒಂದು ನಿನ್ನ ಪ್ರೇಮವೇ ಅತಿರೇಕದಲ್ಲಿ ಹೋಗ್ತಾ ಇದೆ, ಯೌವನ ಅದರ ಜೊತೆಯಾಗಿದೆ, ಬೆಳದಿಂಗಳ ಹುಣ್ಣಿಮೆ ಜೊತೆಯಾಗಿದೆ, ಮುಂದಿನ ಕತೆ ಏನಪ್ಪ ಅನ್ನುವಂಥ ಮಾತನಾಡಿತ್ತು. ಆಗ ಮತ್ತೆ ಆ ಪ್ರೇಯಸಿ ಸಮಾಧಾನವನ್ನು ಮಾಡ್ತಾಳೆ ಇಲ್ಲಿ ಪ್ರೇಮಿಗೆ. ಆ ಹುಣ್ಣಿಮೆಯಲ್ಲಿ ಮಾತನಾಡುತ್ತೆ, ನನ್ನ ಕಣ್ಣಲ್ಲಿ ಮನೆ ಮಾಡಿ ಹೇಳುತ್ತೆ, ಒಂದು ಸರಿಯಾದ ಒಂದು ಬ್ಯಾಲೆನ್ಸ್ ಇರುವಂತಹ ಬೆಳಕಲ್ಲಿ ಒಂದು ಪ್ರೀತಿಯ ಮಾತನ್ನು ಆಡುತ್ತೆ ಅದು ಅನ್ನುವಂತಹ ಸಾಲುಗಳಿರುವಂತಹ ಗೀತೆ. ಅನೇಕ ಗೆಸಸ್ ಈಗಾಗಲೇ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಆ ಉತ್ತರಗಳನ್ನ ನೋಡೋಣ. ಈ ಒಂದು ಪುಟ್ಟ ಬ್ರೇಕ್ನ ಜೊತೆಗೆ ನಿಮ್ಮ ಉತ್ತರಗಳನ್ನ ನಾನು ನೋಡ್ತೀನಿ ಸ್ನೇಹಿತರೆ, ಬ್ರೇಕ್ನ ನಂತರ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ನಾನಂತೂ ನಿಮ್ಮ ಪ್ರೋಗ್ರಾಮ್ ಎಂಜಾಯ್ ಮಾಡ್ತಾ ಇದ್ದೀನಿ, ಅಡುಗೆ ಮಾಡ್ತಾ ಕೇಳ್ತಾ ಇದ್ದೀನಿ ಅಂತ ಪುಷ್ಪ ಶಾನ್ಭೋಗ್ ಅವರು ಗದಗಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಡುಗೆನೂ ರುಚಿಯಾಗುತ್ತೆ ಅನಿಸುತ್ತೆ ಅಲ್ವಾ, ಗೀತೆಗಳಾಗಿದೆ. ಓಕೆ, ಗೊತ್ತಾಗ್ತಿಲ್ಲ ಅಂತ ಸ್ನೇಹಿತರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ನೋ ಪ್ರಾಬ್ಲಮ್, ಕೇಳ್ತಾ ಇರಿ, ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ. ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ, ಎಸ್ ನಿಮಗೆ ಸರಿ ಇದೆ ಹಾಗೆ. ಓಕೆ, ಇನ್ನು ಉಳಿದ ಸ್ನೇಹಿತರ ಪ್ರಯತ್ನಕ್ಕೆ ಧನ್ಯವಾದ. ಗೀತೆ ನಮ್ಮ ಕೆಲವು ಸ್ನೇಹಿತರು ಸರಿಯಾಗಿ ಗೆಸ್ಸನ್ನು ಮಾಡಿದರು, ಹೌದು ನಿಮ್ಮ ಗೆಸ್ ಸರಿ ಇದೆ. ಚಿವುದಯಶಂಕರ್ ಅವರು ಅತ್ಯದ್ಭುತವಾಗಿ ಒಂದು ಗೀತೆಯನ್ನು ಬರೆದಿದ್ದಂತಹ ಗೀತೆ ಇದು. ಸತ್ಯಂ ಅವರ ಸಂಗೀತದಲ್ಲಿ, ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ಗಾಯನದಲ್ಲಿ, ಗಾಂಧಿನಗರ ಚಿತ್ರದ ಗೀತೆ.

ಏನು ಸರಿಯಾದ ಗೆಸ್ಸನ್ನ ಮಾಡಿರುವಂತಹ ಸ್ನೇಹಿತರ ಸಂದೇಶಗಳನ್ನ ನೋಡೋಣ ಒಮ್ಮೆ. ಯಾರು ಸರಿಯಾದ ಗೆಸ್ಸನ್ನ ಮಾಡಿದ್ದು? ಮೊದಲನೇದಾಗಿ ಅಂತ ಅಂದ್ರೆ ರತ್ನ ಅವರು ಬೆಂಗಳೂರಿನಿಂದ ಎಸ್ ನಿಮಗೆ ಸರಿ ಇದೆ, ಹಾಗೆ ಮೋನಿಕಾ ಅವರು ಹಾಸನಿಂದ ಎಸ್ ನಿಮಗೆ ಸಹ ಸರಿ ಇದೆ.

ಆರ್ಜೆಸ್ಟ್ ಚಾಯ್ಸ್ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮತ್ತಷ್ಟು ಸರಿಯಾದ ಗೆಸ್ಸಸ್ ಬಂದಿತ್ತು. ರಾಣಿಯವರು ಹಳೆಬೀಡಿನಿಂದ ಇರಬಹುದು ಅಂತ ಕಳಿಸಿದ್ರು, ಈಗ ನಿಮಗೆ ಗೊತ್ತಾಗಿದೆ ಅಲ್ವಾ. ಹಾಗೆ ಯಾರಿದು ಎಸ್ ಎಂ ಶೋಭಾ ಅವರು ಹಾಸನಿಂದ, ಇವರ ಗೆಸ್ ಸಹ ಸರಿ ಇತ್ತು. ಶೋಭಾ ಅವರೇ, ನಾನು ಖಂಡಿತ ಸಂದೇಶ ತಡವಾಗಿ ಬಂತು, ಆದರೆ ಓದೇ ಓದ್ತಿದ್ದೆ. ಓಕೆ, ನೋ ವರೀಸ್. ಹಾಗೆ ಯಾರಿದು

ಮೋಹನ್ ಅವರು ಆರ್ ಎಂ ನಗರದಿಂದ. ಓಕೆ, ನಿಮ್ಮ ಗೆಸ್ ಸಹ ಸರಿ ಇತ್ತು. ಹಾಗೆ ಸಂದೇಶವನ್ನು ಸರಿ ಉತ್ತರವನ್ನು ಕಳಿಸ್ತಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಸ್ನೇಹಿತರೆ. ಹಾಗೆ ಮುಂದಿನ ಗೀತೆಯ ಆ ಒಂದು ಕ್ಲೂವನ್ನು ಕೊಡುವಂಥ ಸಮಯ. ಇದೊಂದು ಸಾಲು ಈ ಗೀತೆಯ, ಇಡೀ ಗೀತೆಯಲ್ಲಿ ಈಸಿಯಾಗಿ ಕಂಡುಹಿಡಿದಬಹುದು. ಹೇಗಪ್ಪ ಅಂತ ಅಂದರೆ, ಇದೊಂದು ಫಿಲಾಸಫಿಕಲ್ ಸಾಂಗು, ಆದರೆ ಹಾಡಿರೋದು ಮಾತ್ರ ಪುಟ್ಟ ಹುಡುಗ ಫಿಲಾಸಫಿಯನ್ನು ಪುಟ್ಟ ಹುಡುಗ. ಇಡೀ ಒಂದು ಸಿನಿಮಾದಲ್ಲಿ ಒಂದು ಕೋರ್ಟ್ ಕೇಸನ್ನು ಸಾಲ್ವ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಆ ಸಾಲು ಹೀಗಿದೆ: ಕತ್ತಲಲ್ಲಿ ಒಂದು ಜಸ್ಟಿಸನ್ನು ಅದನ್ನು ಇಟ್ಬಿಟ್ಟಿದ್ದಾನಪ್ಪ ದೇವರು, ಕತ್ತಲಲ್ಲಿ ಇಟ್ಟಿದ್ದಲ್ದೇ ನಮ್ಮ ಕಣ್ಣುಗಳು ಬೇರೆ ಕಟ್ಬಿಟ್ಟಿದ್ದಾನೆ. ಇಂತಹ ಸಂದರ್ಭದಲ್ಲಿ ಹೇಗಪ್ಪ ನಾವು ನ್ಯಾಯವನ್ನು ಹುಡುಕೋದು ಕಷ್ಟ ಆಗುತ್ತೆ. ಏನು ಕೊಡಬೇಕು ಅದನ್ನು ಅವನು ನಮ್ಮ ಕೊಟ್ಟೆ ಕೊಡ್ತಾನೆ, ಬಿಡೋದನ್ನು ಬಿಟ್ಬಿಡ್ತಾನೆ. ಆಮೇಲೆ ಈ ಮತ್ತೆ ಜನ ಏನಾದ್ರು ಇನ್ನೂ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಅನ್ನೋ ಬಯಕೆ ಕೈ ಕೊಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಅವನು. ಹಾಗೆ ಅವನ ವಿಸ್ಮಯ ಹೆಣ್ಣಿನಲ್ಲಿ ಅಂದ ಇಡ್ತಾನೆ, ಗಂಡಿನಲ್ಲಿ ಆಸೆ ಇಡ್ತಾನೆ. ಅವರಿಬ್ಬರೂ ಸೇರಬೇಕು ಅಂದ್ಕೊಂಡಾಗ ಏನಾದರೂ ಜಗಳನೋ ಪ್ರೀತಿಯನ್ನು ಏನೋ ಒಂದು ಮಾಡಿಕೊಳ್ಳಿ ಅಂತ ದೇವರು ಕಾಂಡೆ ಓಡೋಗ್ಬಿಡ್ತಾನೆ ನಮ್ಮ ಕೈಯಿಂದ. ಹಾಗೆ ನೆಲ್ಲಿಕಾಯಿ ಅದು ಸಾಷ್ಟು ಸಣ್ಣದ್ದು, ಅದನ್ನು ಮರದ ಮೇಲೆ ಇಡ್ತಾನೆ. ಕುಂಬಳಕಾಯಿನ ಬಳ್ಳಿಯಲ್ಲಿ ಇಡ್ತಾನೆ ಅನ್ನುವಂಥ ಸಾಲುಗಳಿರುವಂತಹ ಗೀತೆ. ಸರಿ ಉತ್ತರಗಳು ಸಾಕಷ್ಟು ಹರಿದು ಬಂದಿದೆ. ಹಾಗೆ ಯಾರಿದು ನಂಬರ್ 9574 68, ಇವರಾಗೆ ಸರಿ ಇದೆ. ರತ್ನ ಅವರು ಬೆಂಗಳೂರಿನಿಂದ, ನಿಮಗೆ ಸರಿ ಇದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎಸ್ ಸರಿ ಇದೆ. ಸಂಧ್ಯಾ ಮೋಹನ ಬಿ, ಇವರು ಆರ್ ಎಂ ನಗರದಿಂದ, ಸರಿ ಇದೆ. ಮೋನಿಕಾ ಅವರೇ, ಸರಿ ಇದೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್, ಎಸ್ ನಿಮಗೆ ಸಹ ಸರಿ ಇದೆ. ಪುಷ್ಕರ್ಣಿ ಕಿಶೋರ್ ಸೀತ ಸರ್ಕಲ್ ಬ್ಯಾಂಕ್ ಕಾಲೋನಿ ಬೆಂಗಳೂರಿನಿಂದ, ಸರಿ ಇದೆ. ಮೆಸೇಜ್ಗಳು ತುಂಬಿ ಹೋಯಿತು. ನಂಬರ್ ನ್ಯೂತ್ ಸನ್ನಿದೇವರ ಸಂದೇಶ, ಸರಿ ಇದೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಸರಿ ಇದೆ. 579991, ನಿಮಗೆ ಸಹ ಸರಿ ಇದೆ. ಪ್ರೇಮಲತಾ ವಜ್ರದೃತಿ ಬಿದ್ರಹಳ್ಳಿಯಿಂದ, ಸರಿ ಇದೆ. ಶೋಭಾ ಚೆನ್ನೈ, ಸರಿ ಇದೆ. ಎಸ್ ಎಂ ಶೋಭಾ ಹಾಸನದಿಂದ, ಸರಿ ಇದೆ. ಹಾಗೆ ಜಿಎಸ್ ಚಂದ್ರನ ಚಿತ್ರದುರ್ಗದಿಂದ, ಸರಿ ಇದೆ. ಅನಿಲ್ ಕುಮಾರ್ ಭೈರಪಟ್ಟಣ, ಸರಿ ಇದೆ. ಹಾಗೆ ಮುದ್ದಪ್ಪ ವೀರನಾಗಪ್ಪ ಕಡುತಿಪ್ಪೂರು, ಇವರ ಉತ್ತರ ಸರಿ ಇದೆ. ವಾಣಿಯವರು ಧಾರವಾಡದಿಂದ, ನಿಮ್ಮ ಉತ್ತರ ಸರಿ ಇದೆ. ನಂಬರ್ 9418, ಸರಿ ಇದೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ, ನಿಮ್ಮ ಉತ್ತರ ಸರಿ ಇದೆ. ಹೆಚ್ ಕುಮಾರ್ ಜೋಗಿಹಳ್ಳಿಯಿಂದ, ಸರಿ ಇದೆ. ಪೂರ್ಣಿಮಾ ರಾಘವೇಂದ್ರ, ನಿಮ್ಮ ಉತ್ತರ ಸಹ ಸರಿ ಇದೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 05494, ನಿಮ್ಮ ಉತ್ತರ ಸರಿ ಇದೆ. ಮಾಸ್ಟರ್ ಲೋಹಿತ್ ಅವರ ಗಾಯನದಲ್ಲಿ ಈ ಒಂದು ಗೀತೆಯನ್ನು ಕೇಳೋಣ ಸ್ನೇಹಿತರೆ. ಚಲಿಸುವ ಮೋಡಗಳು ಚಿತ್ರದು, ಚಿ ಉದಯಶಂಕರ್ ಅವರ ರಚನೆ, ರಾಜನಾಗೇಂದ್ರ ಅವರ ಸಂಗೀತ.

ತಮಟೆ ಬಿಟ್ಟಿಗೆ ಒಂದೆರಡು ಸ್ಟೆಪ್ ಹಾಕಿದ್ರೆ ಚೆಂದ ನೋಡಿ. ಮುಂದಿನ ಓಕೆ, ಮತ್ತಷ್ಟು ಗೆಸ್ಸಸ್ ಬಂದಿತ್ತು. ಸುಮಾರಾಜು ಕೆಂಗೇರಿ ಉಪನಗರದಿಂದ ಸರಿ ಇದೆ. ಶಿವಲಿಂಗಪ್ಪ ಕಾವಲಿ ಇಳ್ಕಲ್ನಿಂದ, ಪುಷ್ಪ ಶಾನ್ಭಗವರು ಗದಗಿಂದ, ವೆಂಕಟೇಶ್ ಸುಂಗದಕಟ್ಟೆಯಿಂದ, ಗಿರಿಜಾ ಆಯಿಗೋಳ, ನಿಮ್ಮೆಲ್ಲರ ಗೆಸ್ಸಸ್ ಸರಿ ಇದೆ. ಮುಂದಿನ ಗೀತೆಯನ್ನು ಹಾಗೆ ಯಾರಿದು ಈಗ ಲಾಸ್ಟ್ ಪೀಸ್ಗೆ ನಾನು ಮತ್ತು ನನ್ನ ಅಣ್ಣನ ಮಗಳು ಡ್ಯಾನ್ಸ್ ಮಾಡ್ತೀವಿ ಹೇಗೆ ನಾವು ಅಂತ ಕೇಳ್ತಾ ಇದ್ದಾರೆ. ರತ್ನವರು ಬೆಂಗಳೂರಿಂದ, ವೆರಿ ಗುಡ್. ಡ್ಯಾನ್ಸನ್ನು ಮಾಡಬೇಕು, ಸಿಚುವೇಶನ್ಗೆ ಕಾಯಬಾರ್ದು, ಸಿಕ್ತಾಗ ಡ್ಯಾನ್ಸ್ ಮಾಡಿಬಿಡ್ಬೇಕು. ಓಕೆ, ಮುಂದಿನ ಗೀತೆ ಇಲ್ಲಿ. ಪ್ರೇಮಿ ತನ್ನ ಪ್ರೇಯಸಿಯನ್ನು ಪ್ರಕೃತಿಯಲ್ಲಿರುವಂತಹ ಯಾವುದೇ ಒಂದು ಅಂಶಗಳು ಹಿತವಾಗಿ ಮಿತವಾಗಿ ಅಷ್ಟೇ ಇರಬೇಕು, ಯಾವುದೇ ಕಾರಣಕ್ಕೂ ಆಕೆಯನ್ನು ಬಾಧಿಸಬಾರ್ದು ಅನ್ನುವಂಥ ಪ್ರೇಮಿ ಆತ. ನಾನು ಹೃದಯದೊಳಗಡೆ ತುಂಬ ಹುಂಬ, ನಾನು ನನ್ನ ಪ್ರೀತಿ ಒಮ್ಮೆ ಹೇಗೆ ಅಂದರೆ ಇತಿಮಿತಿಗೆ ಸಿಗದೇ ಇರುವಂಥ ದೊಂಬರಾಟ ಆಗಿಬಿಡುತ್ತೆ. ಹಾಗೆ ಈ ಪ್ರೀತಿ ಪ್ರೀತಿ ಅಂತ ಇರುವಂತಹ ಈ ಜಿಗಿಯುವಂತಹ ಭಾವವನ್ನೇನು ನನ್ನ ಹತ್ರ ತಡ್ಕೊಳಕ್ಕಾಗ್ತಿಲ್ಲ. ಮನಸ್ಸು ತುಂಬ ನೀನೇ ಇದೆಯಾ, ಪ್ರೀತಿಯನ್ನು ತುಟಿ ತುಂಬ ಮನಸ್ಸು ತುಂಬ ನಾನು ಆಸ್ವಾದಿಸ್ತೀನಿ. ಹಾಗೆ ನನ್ನ ಈ ಪರಿಸ್ಥಿತಿಯನ್ನು ನೋಡಿ ಗೇಲಿ ಮಾಡ್ತಿರುವಂತಹ ಪ್ರಕೃತಿಯನ್ನು ನೋಡುವಂಥ ಪ್ರೇಮಿಯಲ್ಲಿ ಕೇಳ್ತಾ ಇದ್ದೇನೆ. ನಾನು ಹತಿ ಆಗ್ಬೋದು, ಹೆಚ್ಚು ಆಗ್ಬೋದು, ವಿಪರೀತ ಆಗ್ಬೋದು, ಹುಚ್ಚು ಆಗ್ಬೋದು, ಆದರೂ ಸಹ ನನ್ನ ಪ್ರೀತಿಯ ಬರೀ ಇದು, ನಾನು ನಿನ್ನ ಪ್ರೇಮಿಸ್ತಾ ಸಾಕ್ತೀನಿ. ಯಾಕೆ ಎಷ್ಟು ಪ್ರೇಮಿಸ್ತೀನಿ ಅಂದರೆ ತುಂಬ ತುಂಬಾ ನಿನ್ನನ್ನು ಪ್ರೇಮಿಸ್ತೀನಿ ನಾನು. ಹಾಂ, ಇದಕ್ಕೆ ಕತೆ ಅನ್ಬೋದು, ಹುರುಳು ಸುಳ್ಳು ಅನ್ಬೋದು, ಏನಾದರೂ ಅಂದ್ಕೊಳ್ಳಿ, ನಾನು ನಿನ್ನನ್ನು ಪ್ರೇಮಿಸ್ತೀನಿ. ಸೀಲೊಡೆದ ಕವಲಾಗ್ಬೋದು ಇದು, ಆದರೂ ಸಹ ನಾನು ನಿನ್ನ ಪ್ರೇಮಿಸ್ತೀನಿ. ನೀಲವಾದ ಜಡೆಯನ್ನು ಇರುವಂತಹ ನೀಲವೇಣಿ, ನನ್ನನ್ನು ನಿನ್ನನ್ನು ಸಿಂಹ ಕಟಿಯಲ್ಲಿ ಬಂಧಿಸಿ ನಾನು ನಿನ್ನ ಪ್ರೇಮಿಸ್ತೀನಿ, ತುಂಬ ತುಂಬ ಪ್ರೇಮಿಸ್ತೀನಿ ಅಂತ ಇಲ್ಲಿ ಪ್ರೇಮಿ ಹಾಡ್ತಾ ಇದ್ದಾನೆ. ಯಾವ ಗೀತೆ?

ಯಾವ ಗೀತೆ ಇಸ್ ಓಕೆ ಸೂಪರ್ ನಮ್ಮ ಸ್ನೇಹಿತರು ನಂಬರ್ ಎಂಡಿಂಗ್ ವಿತ್ 5 7 4 6 8 ನಿಮ್ಮ ಗೆಸ್ ಸರಿ ಇದೆ. ಹೌದು ಸ್ನೇಹಿತರೆ, ಇದು ಸೂಪರ್ ಸ್ಟಾರ್ ಚಿತ್ರದ ಗೀತೆ. ತುಂಬ ತುಂಬ ತುಂಬ ಕಣ್ತುಂಬ. ಹಾಗೆ ಮತ್ತೊಂದು ಗೆಸ್ ಬೇಗನೆ ಬಂತು. ಸನ್ನಿಧಿಯವರು, ನಿಮ್ಮ ಗೆಸ್ ಸಹ ಸರಿಯಿದೆ. ಹಂಸಲೇಖ ಅವರ ರಚನೆ ಮತ್ತು ಸಂಗೀತದಲ್ಲಿ, ಹರಿಹರನವರ ಗಾಯನದಲ್ಲಿ, ಸೂಪರ್ ಸ್ಟಾರ್ ಚಿತ್ರದ ಗೀತೆ ಇದು. ನಿನ್ನ ತುಂಬಿಕೊಳ್ಳುವ

ಗುರುವಾರದ ರಾತ್ರಿಯ ಈ ಸಮಯ ನಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ ಸ್ನೇಹಿತರೆ. ಮತ್ತಷ್ಟು ಕೆಲವು ಸರಿ ಉತ್ತರ ಬಂದಿತ್ತು. ಮುದ್ದಪ್ಪ ವೀರನಾಗಪ್ಪ ಕಾಡತಿಪ್ಪೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ಹಾಡಿನ ಹೊಳೆಯಲ್ಲಿ ತೋಯುತ್ತಾ ಮಳೆಗಾಗಿ ಕಾಯುತ್ತಾ ಕುಳಿತಿರುವ ನಿಮ್ಮ ಅನೇಕ ವಿವಿಧ ಭಾರತಿ ಶ್ರೋತೃಗಳು ಅಂತ ಸ್ವರೂಪ್ ಲೋಕೇಶ್ ಗುಣಿಗಳಿಂದ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಅವರು ಉಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಓಕೆ, ನಿಮ್ಮೆಲ್ಲರ ಅಭಿಮಾನದ ಮಾತುಗಳಿಗೆ ಪ್ರೀತಿಯ ಧನ್ಯವಾದ ಸ್ನೇಹಿತರೆ. ಮುಂದಿನ ಗೀತೆಯ ಕ್ಲೂ ಹೇಗಿದೆ? ರೆಡಿನಾ? ಎಸ್, ರೆಡಿ ಇದ್ದೀರಾ ಅಲ್ವಾ? ಈಕೆ ಸೌಂದರ್ಯವತಿ, ಅದ್ಭುತ ನಾಟ್ಯಗಾರ್ತಿ, ತನ್ನ ಪ್ರೇಯಸಿ. ಆಕೆಯ ಚೆಲುವನ್ನು ವರ್ಣಿಸ್ತಾ ಇಲ್ಲಿ ಸಾಕ್ತಾನೆ ಕವಿ. ನೀನೆಷ್ಟು ಸುಂದರವಾದ ಶಿಲ್ಪ ನೀನು ಅಂತ ಅಂದರೆ ಕಲ್ಪನೆ ಸಿಗಲ್ಲ. ನೀನು ನೀನು ಹೇಗಪ್ಪ ಅಂತ ಅಂದರೆ, ನನಗೆ ಸಹಾಯ ಮಾಡು, ನನ್ನ ಭಾವನೆಗಳ ಬಾಯಿ ತೆರೆಸು. ನೀನು ನೀನು ಒಂದು ಮಾತನ್ನು ಹಾಡಿದ್ರೆ ಹೇಗಿರುತ್ತಪ್ಪ ಅಂತ ಅಂದರೆ, ಶಿಲೆಗಳಿದ್ದಾವಲ್ಲ ಆ ಶಿಲೆಗಳಿಗೂ ಮಾತುಗಳ ಸುರಿಮಳೆಯೇ ಆಗೋಗುತ್ತೆ. ಜನ್ಮಗಳ ರಾಣಿ ನೀನು, ರಾಜಕುಮಾರಿ, ಅರಸಿ ನೀನು, ಚಂದನದ ಗೊಂಬೆ ನೀನು. ಈಕೆ ಬೇಸಿಕಲಿ ಮೈಸೂರು ಬಂದಿರ್ತಾಳೆ, ಆದರೆ ಮೈಸೂರವಳಲ್ಲ, ಈಕೆ ಬೇಲೂರಿನ ರಾಣಿ. ಇವಳು ಗೊತ್ತಾಗಿರುತ್ತೆ ಈ ಒಂದು ಸಾಲಿನಿಂದ ಅನ್ಕೊತೀನಿ. ಬೇಲೂರಿನ ರಾಣಿ ಈಕೆ, ಮೈಸೂರು ಬರ್ತಾಳೆ. ಮೈಸೂರು ಬಂದಮೇಲೆ ಸುಮ್ಮನೆ ಇರ್ತಾಳಾ? ಮೈಸೂರಾದ್ರೇನು, ಬೇಲೂರಾದ್ರೇನು? ಆಕೆ ಮೈಸೂರನ್ನೇ ಬೇಲೂರಾಗಿ ಕನ್ವರ್ಟ್ ಮಾಡಿಬಿಡ್ತಾಳೆ. ಅಂತಹ ಸುಂದರಿ ಇವಳು, ನನ್ನ ಗೆಳತಿ. ಇವಳ ಹೆಸರೇನು ಗೊತ್ತಾ? ಈ ಹೆಸರು ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಆಕೆ ಹೆಸರು ತಿಳಿಸ್ತೀನಿ. ಅಂತಹ ಸೌಂದರ್ಯವತಿ ಅವಳು. ಹಾಗೆ ಕವಿಗಳ ಮನಸ್ಸಿದೆಯಲ್ಲ, ಆ ಕನಸಿನ, ಆ ಕವಿಗಳಿಗೆ ಪದಗಳನ್ನ ಇಡುವಂತಹ ರೂಪ ಲಾವಣ್ಯವತಿ ಈಕೆ. ರಸಿಕರು ಈಕೆಯನ್ನು ಆರಾಧಿಸಬೇಕಂದ್ರೆ ಅವರಿಗೆ ರಸಮಯವಾದ ಸಮಯವನ್ನು ಕೊಡುವಂಥವಳು ಇವಳು. ನಿನ್ನ ಒಂದು ರೂಪ ಇದೆಯಲ್ಲ, ಅದು ಜಗ ಬೆಳಗುವಂತಹ ದೀಪ ಅಂತ ಕವಿ ಹೇಳ್ತಾ ಇದ್ದಾನೆ. ಆಕೆಯ ಹೆಸರು ಏನಪ್ಪ ಅಂತ ಅಂದರೆ ಶಾಂತಲಾ. ಹೌದು ಸ್ನೇಹಿತರೆ, ಅನೇಕ ಸ್ನೇಹಿತರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಓಕೆ, ಖುಷಿ. ಮಹಾಭಾರತ ಚಿತ್ರದ ಗೀತೆ ಇದು. ರಾಜಕೃಷ್ಣನವರ ಗಾಯನ, ಕೆ ಕಲ್ಯಾಣ ಅವರ ಅದ್ಭುತವಾದ ರಚನೆ ಮತ್ತು ಸಂಗೀತ. ಓಹೋ ಶಾಂತಲಾ, ಕೆಲವು ಉತ್ತರಗಳು ಬಂತು, ಪರವಾಗಿಲ್ಲ. ಹೆಸರನ್ನು ಹೇಳಿದ್ಮೇಲೆ ರತ್ನ ಅವರು ಬೆಂಗಳೂರಿನಿಂದ ಸರಿ ಇದೆ, ನಂಬರ್ ಎಂಡಿಂಗ್ ವಿತ್ 5768 ನಿಮ್ಮ ಉತ್ತರ ಸರಿ ಇದೆ. ಗೀತೆಯನ್ನು ಕೇಳಿ ಬರೋಣ. ಕವನ ಕಾವ್ಯ ನಾಟ್ಯ ನಿನ್ನ ಕೊರಳ ನಿನ್ನ ಒಡೆಲ, ಅದ್ಭುತವಾದ ಸಾಲುಗಳಿರುವಂತಹ ಗೀತೆ. ಮುಂದಿನ ಗೀತೆ

ಮೋನಿಕಾ ಅವರು ಹಾಸನದಿಂದ, ಹಾಗೆ ವೀರನಾಗಪ್ಪ ಕಾಡತಿಪ್ಪೂರು ಮುದ್ದಪ್ಪ ಇವರ ಸಂದೇಶ, ಎಸ್ ಎಂ ಶೋಭಾ ಅವರು ಇವರ ಉತ್ತರ ಸರಿ ಇದೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಮಹಾಭಾರತ ಚಿತ್ರದ ಗೀತೆ ಅಂತ ಕಳಿಸಿದ್ರು. ಯಾರೆಲ್ಲ ಸರಿ ಉತ್ತರವನ್ನು ಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಚರಣ ಕೇಳಿ ಸ್ನೇಹಿತರೆ, ಕಳೆದೋಗುವಂಥ ಒಂದಷ್ಟು ಸಮಯ

0: ತುಂಬ ವಿಭಿನ್ನವಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ, ನಾನು ಲೇಟಾಗಿ ಟ್ಯೂನ್ ಮಾಡಿದೆ ಅಂತ ಎಸ್ ಎಂ ಶೋಭಾ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದ. ಆರ್ಜೆ ಚಾಯ್ಸ್ ನನಗೆ ತುಂಬ ಇಷ್ಟ, ನೀವು ಕ್ಲೂ ಕೊಡುವಾಗ ಸರಿಯಾಗಿ ಗೆಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಟ್ರೈ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇವರು 5 ಗೀತೆಯನ್ನು ಸರಿಯಾಗಿ ಗೆಸ್ ಮಾಡಿದ್ದೀನಿ ಅಂತ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಧನ್ಯವಾದ. ರಾಣಿಯವರು ಹಳೆಬೀಡಿನಿಂದ ನಿಮ್ಮ ಆಯ್ಕೆಯ ಗೀತೆ ತುಂಬ ಇಷ್ಟ ಆಯಿತು, ಆಯ್ಕೆಗೆ ಧನ್ಯವಾದಗಳು. ಓಹೋ ಶಾಂತಲ ಗೀತೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಭಿಮಾನದ ಮಾತುಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇಂದಿನ ನಮ್ಮ ಆಯ್ಕೆ ಆರ್ಟಿಸ್ಟ್ ಚಾಯ್ಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆರ್ಟಿಸ್ಟ್ ಚಾಯ್ಸ್ನಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸ್ಟುಡಿಯೋ ಸಮಯ ಇನ್ನೇನು 9 ಆಗಲಿದೆ. 9 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ನಮ್ಮ ಭೇಟಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ಆ್ಯಂಡ್ ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ ವಿತ್ ದ ನ್ಯೂಸ್ ಎಟ್ 9. ದ ಹೆಡ್ಲೈನ್ಸ್: Parliament passes legislation granting Vande Mataram the same statutory protection as the national anthem. Prime Minister Narendra Modi chairs meeting of Cabinet Committee on Security to review West Asia situation, stresses on unified mechanism for safeguarding citizens' interest including seafarers. Delhi government says no legal action against individuals who participated in NEET protests, no protection for those with criminal background. US and Iran exchange fresh strikes, dimming hopes for a quick resolution of West Asia conflict. Red alert issued for very heavy rainfall in Gujarat and Madhya Maharashtra tomorrow. Flood situation in Odisha remains critical. Javelin throwers Neeraj Chopra, Rohit Yadav and Yashveer Singh qualify for the men's final at the Commonwealth Games. The Parliament has passed the Prevention of Insults to the National Honour Amendment Bill 2026, with the Lok Sabha approving it today. The Rajya Sabha passed the legislation yesterday. The law will further amend the Prevention of Insults to National Honour Act 1971. The legislation seeks to give Vande Mataram the same statutory protection as the national anthem Jana Gana Mana and make the insult to the national song a criminal offence. These offences are punishable with imprisonment up to 3 years, a fine or both. Meanwhile, in the Rajya Sabha, the discussion is underway on public examination.

ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 9:30 ಈ ಸಮಯ

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಸಾಗೋಣ. ಇನ್ನು ಹೆಚ್ಚು ಹೊತ್ತು ಕಾಯಿಸೋದು ಬೇಡ, ನಿಮ್ಮನ್ನು ಗೀತೆಗಳನ್ನ ಕೇಳಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ, 9483091092 9489 ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಸಾಜನ್ ಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಸಮೀರ್ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ಇದುವರೆಗೆ ಜೋಶ್ ಚಿತ್ರದ ಗೀತೆಯನ್ನು ಕೇಳಿದ ಸ್ನೇಹಿತರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಸಮೀರ್ ಅವರ ರಚನೆ, ಆನು ಮಲ್ಲಿಕ್ ಅವರ ಸಂಗೀತದಲ್ಲಿದ್ದಂತಹ ಗೀತೆಯನ್ನು ಕೇಳಿದ್ವಿ. ಮುಂದಿನ ಗೀತೆ ಗುರು ಚಿತ್ರದ್ದು.

ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಕೆಲವು ಸಂದೇಶಗಳು ಬಂದಿದೆ. ದೇವರಾಜ್ ಖಿಲಾರಿ ಮತ್ತು ಅವರ ಕುಟುಂಬದವರು ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಗೀತೆಗಳನ್ನ ಮೆಚ್ಚಿದ್ದಾರೆ. ಮಂಜುನಾಥ್ ನಂದಿ ಶುಗರ್ ಹಾಗೂ ಮನೆಯವರು ಗೊಂಡಬಾಳ ಕೊಪ್ಪಳ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಪ್ರೇಮಲತಾ ವಜ್ರಜ್ಯೋತಿ ವೆದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ, ರಾಣಿಯವರು ಹಳೇಬೀಡಿನಿಂದ, ಹಾಗೆ ನಂಬರ್ 8857468 ಹಾಗೂ ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಇವರ ಸಂದೇಶ, ಮಂಡಿಕಲ್ ಕೃಪಾ ಉಮೇಶ್ ಇವರ ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನಿರ್ವಹಣಾ ಸಮಿತಿ ನೀಡಿದ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಎತ್ತಿಹಿಡಿದಿದೆ. ನವದೆಹಲಿಯಲ್ಲಿ ಇಂದು ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸೂಚಿಸಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಡಿಯುವ ನೀರು ಮತ್ತು ನೀರಾವರಿ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದೆ. ರಾಜ್ಯದಲ್ಲಿ ಉಂಟಾಗಿರುವ ಬರ ಕುರಿತಂತೆ ಬಿಜೆಪಿ ನಿಯೋಗ ಇಂದು ಕೂಡ ಹಲವೆಡೆ ಬೆಳೆ ಸಮೀಕ್ಷೆ ನಡೆಸಿತು. ಬಳ್ಳಾರಿ ತಾಲೂಕಿನ ವಿವಿಧೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ನಿಯೋಗ ರೈತರ ಮಳೆಯಾಶ್ರಿತ ಜಮೀನುಗಳಿಗೆ ತೆರಳಿ ಬಿತ್ತಿದ ತೊಗರಿ ಬೆಳೆ ವೀಕ್ಷಿಸಿದರು. ರೈತರು ಒಣಗುತ್ತಿರುವ ಬೆಳೆಯನ್ನು ಕಿತ್ತು ತೋರಿಸಿ ತಕ್ಷಣ ಬರ ಪರಿಹಾರ ಕೊಡಬೇಕು ಎಂದು ಮನವಿ ಮಾಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಕ್ಷಿಪ್ರ ಕಾರ್ಯಪಡೆ ಬಳಸಿದ ಮದ್ದುಗುಂಡುಗಳ ದಾಖಲೆಯನ್ನು ಸಂರಕ್ಷಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇಂದು ನಿರ್ದೇಶನ ನೀಡಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಿಸಿದ ತನಿಖೆ ಪ್ರಗತಿಯಲ್ಲಿದ್ದು ದುರಂತಕ್ಕೆ ಕಾರಣವಾಗಿರಬಹುದಾದ ಎಲ್ಲ ಅಂಶಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ದೇಶದಲ್ಲಿ ಸೆಮಿಕಂಡಕ್ಟರ್ ಉತ್ಪಾದನೆಗೆ ಉತ್ತೇಜನ ನೀಡಲು ಹಾಗೂ ಆತ್ಮನಿರ್ಭರ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 1,27,500 ಕೋಟಿ ರೂಪಾಯಿ ವೆಚ್ಚದ ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ತಿಳಿಸಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುಲಭವಾಗಿ ಹಣ ಗಳಿಸಬಹುದಾದ ಹೂಡಿಕೆ ಯೋಜನೆಯನ್ನು ಪ್ರಚಾರ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ನಕಲಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ಕೃತಕ ಬುದ್ದಿಮತ್ತೆಯಿಂದ ಬಳಸಿ ಸೃಷ್ಟಿಸಲಾಗಿದ್ದು ಇದು ಸಂಪೂರ್ಣ ನಕಲಿ ಎಂದು ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:03:25. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಆ ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗುವುದೇ ಪ್ರೇಮ ನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಹೊತ್ತು ತಂದಿದ್ದೀನಿ ಅಥವಾ ಯಾವ ಕವಿತೆಯನ್ನು ಹೊತ್ತು ತಂದಿದ್ದೀನಿ ಅಂತ ಗೆಸ್ ಮಾಡ್ತಾ ಇರಿ. ಅಷ್ಟರಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ನಾವು ನೋಟ್ ಮಾಡಿಟ್ಕೊಳ್ಳಿ, 9484-8301-0298. 9483091029. ಹಾಗೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 0802-3707-0799. 0802-3707-0799. ಇನ್ನು ಇಂದಿನ ಕಾರ್ಯಕ್ರಮದ ವಿಷಯ, ಗಾನವಿಜಯನ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ಮಾತನಾಡಿದ್ವಿ. ಕೇವಲ ನಾವು ನಾವಾಗಿರುವಂತಹ ಏಕೈಕ ತಾಣ ಅದು ಸ್ನೇಹದ ತಾಣ ಅನ್ನುವಂಥ ವಿಷಯವನ್ನು ಮಾತನಾಡಿದೆ. ಆದರೆ ಆ ಒಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂದರೆ ಅದು ಲವ್. ಈ ಲವ್ಗೂ ಸ್ನೇಹಕ್ಕೂ ಈಗ ಒಂದು ವಿಷಯವನ್ನು ಕೊಟ್ಟು ಮಾತನಾಡುವಂತಹ ಸಮಯ. ಏನಪ್ಪ ಅಂತ ಅಂದರೆ, ಪ್ರೇಮದೊಳಗೆ ಸ್ನೇಹದ ಇತಿ ಮಿತಿ. ಪ್ರೇಮದೊಳಗೆ ಸ್ನೇಹದ ಇತಿ ಮಿತಿ. ಪ್ರೇಮದಲ್ಲಿ ಸ್ನೇಹ ಅಂದರೆ ಪ್ರೇಮಿಗಳ ಮಧ್ಯೆ ಸ್ನೇಹ ಎಷ್ಟರ ಮಟ್ಟಿಗೆ, ಮೂರನೇ ವ್ಯಕ್ತಿಯ ಸ್ನೇಹ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂತಹ ಮಾತನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಕರೆಯನ್ನು ಸಹ ತೆಗೆದುಕೊಳ್ತೀನಿ, ಈಗಾಗಲೇ ಕರೆ ಬರ್ತಾ ಇದೆ. ಹಾಗೆ ನಿಮ್ಮ ಸಂದೇಶಗಳನ್ನ ಸಹ ನೋಡ್ತೀನಿ. ಹಾಗೆ ಸ್ನೇಹಿತರೆ, ರಿಕ್ವೆಸ್ಟು ಅಂತೂ ಅಲ್ಲ, ಓಕೆನಾ, ಏನೇ ಇದ್ದರೂ ಥ್ಯಾಂಕ್ ಯು ಸೋ ಮಚ್. ಕೆಲವು ಸ್ನೇಹಿತರೆ ಈಗಾಗಲೇ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದ. ಯಾರಿದು? ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಅವರ ಕುಟುಂಬದವರು. ನೀವು ಸಹ ಇಂದಿನ ವಿಷಯ ಈಗಾಗಲೇ ಹೇಳಾಗಿದೆ, ಪ್ರೇಮದೊಳಗೆ ಸ್ನೇಹದ ಇತಿಮಿತಿ. ಪ್ರೇಮಿಗಳ ನಡುವೆ ಪ್ರೇಮಿಗಳ ಸ್ನೇಹಿತರ ಇತಿಮಿತಿ ಎಷ್ಟು ಅನ್ನುವಂಥ ವಿಷಯ ಇಂದಿನ ಕಾರ್ಯಕ್ರಮದಲ್ಲಿ. ನಿಮ್ಮ ಮಾತುಗಳು ಬರಲಿ, ಹಾಗೆ ಕರೆಗಳು ಸಹ ತೆಗೆದುಕೊಳ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಿರುವಂಥ ವಿಷಯ, ಪ್ರೇಮದೊಳಗೆ ಸ್ನೇಹದ ಇತಿಮಿತಿ, ಅಂದರೆ ಪ್ರೇಮಿಗಳ ನಡುವೆ ಮೂರನೆಯ ವ್ಯಕ್ತಿಗಳ ಜೊತೆ ಇರುವಂತಹ ಸ್ನೇಹದ ಇತಿಮಿತಿಗಳು ಅನ್ನುವಂಥ ವಿಷಯದ ಕುರಿತು ನೀವು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಸ್ನೇಹಿತರೆ. ಪ್ರೇಮದೊಳಗೆ ಸ್ನೇಹದ ಇತಿಮಿತಿ, ಪ್ರೇಮಿಗಳು ತಮ್ಮ ಪ್ರೇಮದ ನಡುವೆ ಸ್ನೇಹ ಬಂದಾಗ, ತಮ್ಮಿಬ್ಬರ ನಡುವೆ ಅಲ್ಲ ಮೂರನೇ ವ್ಯಕ್ತಿಯ ಸ್ನೇಹ ಬಂದಾಗ ಎಷ್ಟರ ಮಟ್ಟಿಗೆ ಎಷ್ಟರ ಇತಿಮಿತಿಯಲ್ಲಿ ಇಟ್ಕೋಬೇಕು ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಮತ್ತೊಂದು ಕೆಲವು ಸಂದೇಶಗಳು ಬಂದಿದೆ, ಒಮ್ಮೆ ನೋಡಿ ಬರೋಣ. ಅತ್ಯಂತ ಬಲವಾದ ಪ್ರೀತಿಯು ಸಾಮಾನ್ಯವಾಗಿ ಸ್ನೇಹದಿಂದಲೇ ಆರಂಭವಾಗುತ್ತದೆ. ಇಬ್ಬರು ವ್ಯಕ್ತಿಗಳ ಸ್ನೇಹವು ನಂಬಿಕೆಯನ್ನು ಬೆಳೆಸುತ್ತದೆ ಮತ್ತು ಆ ನಂಬಿಕೆಯು ದೀರ್ಘಕಾಲ ಉಳಿಯುವ ಪ್ರೀತಿಯ ಬುನಾದಿಯಾಗುತ್ತದೆ ಅಂತ ಚಂದೋರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಆದರೆ ಕಾರ್ಯಕ್ರಮದ ವಿಷಯ, ಪ್ರೇಮಿಗಳು ಸ್ನೇಹವನ್ನು, ಹೊರಗಿನ ಸ್ನೇಹವನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಬೋದು, ರಿಜೆಕ್ಟ್ ಮಾಡಬಹುದು ಅನ್ನುವಂಥ ವಿಷಯದ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರೋದು ಸ್ನೇಹಿತರೆ. ಹೊರಗಡೆ ಈಗ ನಮ್ಮ ಸ್ನೇಹಿತರು ಯಾರಾದರೂ ಪ್ರೀತಿಯಲ್ಲಿ ಇರ್ತಾರೆ, ನಾವು ಅವರ ಪ್ರೀತಿಯ ನಡುವೆ ಎಷ್ಟರ ಮಟ್ಟಿಗೆ ಮೂಗನ್ನು ತೋರಿಸ್ಬೋದು ಅನ್ನುವಂಥ ವಿಷಯ. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ಕಾರ್ಯಕ್ರಮದ ವಿಷಯ

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥ ವಿಷಯ, ಪ್ರೇಮದೊಳಗೆ ಸ್ನೇಹದ ಇತಿಮಿತಿ. ಪ್ರೇಮಿಗಳು ಮೂರನೆಯ ವ್ಯಕ್ತಿಗಳನ್ನು, ಸ್ನೇಹಿತರಾದಂಥ ಮೂರನೇ ವ್ಯಕ್ತಿಗಳ ಅವಶ್ಯಕತೆ ಎಷ್ಟು, ಅವರ ಇರುವಿಕೆಯ ಇತಿಮಿತಿಗಳನ್ನು ಎಷ್ಟರ ಮಟ್ಟಿಗೆ ಇಟ್ಕೋಬೇಕು ಅನ್ನೋದು ಇಂದಿನ ಕಾರ್ಯಕ್ರಮದ ವಿಷಯ. ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ಸಂದೇಶಗಳನ್ನ ನೋಡಿ ಬರೋಣ.

ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ. ಪ್ರೇಮಿಗಳ ನಡುವೆ ಮತ್ತೊಬ್ಬರ ಕೆಲಸ ಏನೂ ಇರುವುದಿಲ್ಲ, ಅವರ ಇಷ್ಟದಂತೆ ಇರಲು ಬಿಡಬೇಕು. ಅವರು ಸರಿಯಾಗಿದ್ದರೆ ಯಾವುದೇ ತೊಂದರೆ ಇಲ್ಲ. ಏನಾದರೂ ತೊಂದರೆ ಇದ್ದರೆ ಮಾತ್ರ ಏನಾದರೂ ಒಂದು ಸಂದೇಶ ಕೊಡಬಹುದು ಅಂತ ನನ್ನ ಅನಿಸಿಕೆ. ಚಂದದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಕವಿತಾ ಶ್ರೀನಿವಾಸ ಅವರು, ವಯಸ್ ಕಾಲೋನಿ ಧಾರವಾಡದಿಂದ. ಪ್ರೇಮದಲ್ಲಿ ಸ್ನೇಹದ ಇತಿಮಿತಿ ಇದ್ದರೆ ಒಳ್ಳೆಯದು, ಬಹಳ ಆದರೆ ಜಗಳಕ್ಕೆ ಕಾರಣವಾಗುತ್ತದೆ. ಏನು ಒಳ್ಳೆಯ ವಿಚಾರಗಳನ್ನು ಹೇಳುತ್ತಾ ಹೋದರೆ ಅದು ಬೇರೆ ಆಗುತ್ತದೆ, ನನ್ನ ಅನಿಸಿಕೆ ಅಂತ ಮಮತಾ ಮೇಘ ಭಟ್ನೆ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಷಯ ತುಂಬ ಚೆನ್ನಾಗಿ ಬರ್ತಾ ಇದೆ, ಆದರೆ ತುಂಬ ಸೂಕ್ಷ್ಮವಾದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಹೌದು, ತುಂಬ ಸೂಕ್ಷ್ಮವಾದ ವಿಷಯ, ಯಾಕಂದರೆ ಮೂರನೆಯ ವ್ಯಕ್ತಿಗಳು ಸ್ನೇಹಿತರಾಗಿದ್ದಾಗ ಬಹಳ ಸೂಕ್ಷ್ಮವಾದ ವಿಷಯ ಆಗುತ್ತೆ ಪ್ರೇಮ. ಅದರ ರಿಸಲ್ಟ್ ಒಂದು ಎಲ್ಲ ನನ್ನ ಮಾತುಗಳನ್ನು ಮುಂದೆ ಹೇಳ್ತೀನಿ, ನಿಮ್ಮ ಮಾತುಗಳು ಬರಲಿ. ಇಂದಿನ ಕಾರ್ಯಕ್ರಮದ ವಿಷಯ, ಪ್ರೇಮದೊಳಗೆ ಸ್ನೇಹದ ಇತಿಮಿತಿ. ಪ್ರೇಮಿಗಳು ಎರಡು ರೀತಿಯಲ್ಲಿ ನೀವು ನೋಡ್ಬೋದು. ಪ್ರೇಮಿಗಳು ತಮ್ಮ ಪ್ರೇಮದ ನಡುವೆ ಇತರೆ ತಮ್ಮ ಸ್ನೇಹಿತರನ್ನು ಎಷ್ಟರ ಮಟ್ಟಿಗೆ ತಂದು ನಿಲ್ಲಿಸ್ಕೋಬೋದು ಮಧ್ಯದಲ್ಲಿ ಅಂತ, ಹಾಗೆ ಅದಕ್ಕೆ ಇರುವಂಥ ಇತಿಮಿತಿಗಳು, ಹಾಗೆ ನಾವು ನಮ್ಮ ಸ್ನೇಹಿತರು ಪ್ರೇಮವನ್ನು ಮಾಡ್ತಿದ್ರೆ ನಮ್ಮ ಇತಿಮಿತಿಗಳು ಏನು ಅನ್ನುವಂಥ ಯಾವುದೇ ಆ್ಯಂಗಲಲ್ಲಿ ನೀವು ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಕಳಿಸ್ಬೋದು, ನಿಮ್ಮ ಮಾತುಗಳನ್ನು ಕಳಿಸ್ಬೋದು ಸ್ನೇಹಿತರೆ. ಮತ್ತೊಂದು ಗೀತೆಯ ಕಾಲಾವಕಾಶ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ಪ್ರೇಮದೊಳಗೆ ಸ್ನೇಹದ ಇತಿಮಿತಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ನೋಡೋಣ. ಅನಿಲ್ ಬಿಷ್ಟಣ್ಣವರ ಶಮೇನವಾಡಿ ಚಿಕ್ಕೋಡಿಯಿಂದ ಪ್ರೀತಿಯಾಗುವುದು ಸ್ನೇಹದಿಂದ ಹುಟ್ಟುವುದು, ಆದರೆ ಪ್ರಾರಂಭದಲ್ಲಿ ಆರಂಭ ಆಗುವುದು ಆಪ್ತ ಗೆಳೆಯ ಗೆಳತಿಯಿಂದ. ಒಮ್ಮೆ ಪ್ರೀತಿ ಪ್ರೇಮ ಆದಾಗ ಸ್ನೇಹಿತೆ ಸ್ನೇಹಿತೆಯರು ಅರಿತು ಸ್ನೇಹದ ವಿಷಯವನ್ನು ಅರಿತು ಅಷ್ಟಕ್ಕೆ ಅಷ್ಟೇ ಇರಬೇಕು ಎಂದು ನನ್ನ ಅಭಿಪ್ರಾಯ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮದಲ್ಲಿ ಸ್ನೇಹಿತರು ಮೂರನೇ ವ್ಯಕ್ತಿಗಳು. ಸ್ನೇಹಿತರಾದಲ್ಲಿ ಅಂತರದಲ್ಲಿರಬೇಕು, ಪ್ರೇಮಿಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 47016 ಇವರು. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ಇಂದಿನ ಕಾರ್ಯಕ್ರಮದ ವಿಷಯ ಪ್ರೇಮದೊಳಗೆ ಸ್ನೇಹದ ಇತಿಮಿತಿ. ಪ್ರೇಮಿಗಳು ತಮ್ಮ ಪ್ರೇಮದೊಳಗೆ ಸ್ನೇಹಿತರನ್ನು ಎಷ್ಟರ ಮಟ್ಟಿಗೆ ಬಿಟ್ಕೋಬಹುದು, ಹಾಗೆ ನಮ್ಮ ಸ್ನೇಹಿತರು ಯಾರಾದರೂ ಪ್ರೇಮವನ್ನು ಮಾಡ್ತಿದ್ರೆ ನಮ್ಮ ಇತಿಮಿತಿಗಳು ಏನು ಅನ್ನುವಂಥ ವಿಷಯದ ಕುರಿತು ನಿಮ್ಮ ಮಾತುಗಳು ಬರಲಿ ಸ್ನೇಹಿತರೆ. ಮತ್ತೊಂದು ಗೀತೆಯ ಕಾಲಾವಕಾಶ.

ಕಾನೂನಿನಾದ ಕಾರ್ಯಕ್ರಮದಲ್ಲಿ ಇಂದು ಪ್ರೇಮದೊಳಗೆ ಸ್ನೇಹದ ಇತಿಮಿತಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹೌದು, ಪ್ರೇಮಿಗಳು ತಮ್ಮ ಪ್ರೇಮದೊಳಗಡೆ ಯಾವುದೇ ಸ್ನೇಹವನ್ನು ಬಿಟ್ಕೊಂಡಾಗ ಅವರನ್ನು ಯಾವ ಒಂದು ಇತಿಮಿತಿಯೊಳಗೆ ಇರಿಸ್ಕೋಬೇಕು, ಹಾಗೆ ನಮ್ಮ ಸ್ನೇಹಿತರು ಯಾರಾದರೂ ಪ್ರೇಮದಲ್ಲಿದ್ದರೆ ನಾವು ಅವರ ಪ್ರೇಮದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಮೂಗನ್ನು ತೋರಿಸ್ಬೋದು, ನಮ್ಮ ಇತಿಮಿತಿಗಳೇನು ಅನ್ನುವಂಥ ವಿಷಯದಲ್ಲಿ ನೀವು ಯಾವುದೇ ವಿಷಯವನ್ನು ತೆಗೆದುಕೊಂಡು ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತುಗಳನ್ನು ತಿಳಿಸ್ಬೋದು. ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ಸಂದೇಶಗಳನ್ನ ನೋಡಿ ನಂತರ ಗೀತೆಗಳ ಕೇಳ್ತಾ ಸಾಗೋಣ. ಪ್ರೇಮನಿಂದದ ಕಾರ್ಯಕ್ರಮ ಸೊಗಸಾಗಿ ಅರ್ಥಪೂರ್ಣವಾಗಿ ಪ್ರಸಾರವಾಗ್ತಾ ಇದೆ. ನೀವು ಕೊಟ್ಟಿರುವಂಥ ವಿಷಯ ಸೂಕ್ಷ್ಮವಾಗಿದ್ದರೂ ತನ್ನದೇ ಆದ ವಿಶಾಲತೆಯನ್ನು ಹೊಂದಿದೆ. ಪ್ರೇಮದ ನಡುವೆ ಸ್ನೇಹ ಇರಲಿ, ಆದರೆ ಅದು ಅತಿ ಆಗಬಾರ್ದು. ಏನೋ ಹೇಳಲು ಹೋಗಿ ಏನೋ ಆಗಬಾರ್ದು, ಪರಸ್ಪರ ಅರ್ಥ ಮಾಡಿಕೊಳ್ಳಬೇಕು. ಆಗ ಮಾತ್ರ ಅದರ ಒಂದು ಬಂಧನದ ಚೌಕಟ್ಟು ಭದ್ರವಾಗಿರುತ್ತದೆ ಎನ್ನುವುದು ನನ್ನ ಅನಿಸಿಕೆ. ಹಾಡುಗಳು ಅರ್ಥಪೂರ್ಣವಾಗಿದೆ, ನಮ್ಮನ್ನು ಭಾವನಾ ಲೋಕಕ್ಕೆ ಕೊಂಡೊಯ್ಯುತ್ತಿವೆ, ನಿಮ್ಮ ನಿರೂಪಣೆಯೂ ಕೂಡ ಅಂತ ಕಾಳಿಹುಂಡಿ ಶಿವಕುಮಾರ್ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಹಾಗೆ ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಪತ್ರೆ ಅವರ ಸಂದೇಶ. ಪ್ರೇಮದಲ್ಲಿ ಸ್ನೇಹಿತರ ಹಸ್ತಕ್ಷೇಪ ಮತ್ತು ಮಿತಿಗಳು ಅತ್ಯಂತ ಮುಖ್ಯವಾದವು. ಪ್ರೇಮದ ಯಶಸ್ಸಿಗೆ ಸ್ನೇಹದ ಬೆಂಬಲ ಬೇಕಾದರೂ ಅದರ ಮಿತಿ ಮೀರಿದಾಗ ಬಿರುಕು ಮೂಡುತ್ತದೆ. ಮುಖ್ಯ ಮಿತಿಗಳೆಂದರೆ ವೈಯಕ್ತಿಕ ರಹಸ್ಯಗಳನ್ನು ಕಾಪಾಡುವುದು, ಪ್ರೇಮಿಗಳ ನಡುವಿನ ಜಗಳದಲ್ಲಿ ಸ್ನೇಹಿತರು ನ್ಯಾಯಾಧೀಶರಾಗದಿರುವುದು ಮತ್ತು ಸಂಗಾತಿಯೊಂದಿಗೆ ಕಳೆಯುವ ಸಮಯಕ್ಕೆ ಅಡ್ಡಿಪಡಿಸದಿರುವುದು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಹೌದು, ಪ್ರೀತಿಯಲ್ಲಿರುವಾಗ ಮತ್ತೊಬ್ಬರ ಜೊತೆ ಸ್ನೇಹಕ್ಕೆ ಒಂದು ಮಿತಿ ಬೇಕು. ಅದು ಪ್ರೀತಿಗೂ ಪ್ರೀತಿಸುವ ವ್ಯಕ್ತಿಗೂ ಒಂದು ಗೌರವ ಮತ್ತು ಒಳ್ಳೆಯದು. ಹಾಗೆ ಇಬ್ಬರು ಪ್ರೀತಿಯಲ್ಲಿ ಇರುವುದು ಗೊತ್ತಾದರೆ ನಾವೇ ನಮ್ಮ ಒಂದು ಮಿತಿಯಲ್ಲಿ ಇದ್ದರೆ ಇನ್ನೂ ಒಳ್ಳೆಯದು ಅಲ್ವಾ ಅಂತ ಚಂದು ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಚಂದು ಅವರೇ, ಒಳ್ಳೆಯ ಸಂದೇಶ, ಸಾರಿ ಏನು ಕೇಳೋದು ಬೇಡ, ಈಗ ಕರೆಕ್ಟಾಗಿ ಕಳಿಸಿದ್ದೀರಾ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ಪ್ರೇಮದೊಳಗೆ ಸ್ನೇಹದ ಇತಿಮತಿ ಪ್ರೇಮಿಗಳು ಸ್ನೇಹವನ್ನು ಪ್ರೇಮಿಗಳ ನಡುವೆ ಎಷ್ಟರ ಮಟ್ಟಿಗೆ ಇಟ್ಕೋಬೋದು, ಹಾಗೆ ನಮ್ಮ ಸ್ನೇಹಿತರು ಸ್ನೇಹಿತೆಯರು ಯಾರಾದರೂ ಪ್ರೇಮವನ್ನು ಮಾಡ್ತಾ ಇದ್ದರೆ ಅವರ ಪ್ರೇಮದಲ್ಲಿ ನಮ್ಮ ಇತಿಮಿತಿಗಳು, ಈ ಒಂದು ವಿಷಯದ ಕುರಿತು ಮಾತನಾಡ್ತಿದ್ವಿ. ಸಾಕಷ್ಟು ಸಂದೇಶಗಳು ಬರ್ತಾನೆ ಇದೆ. ಮುಂದಿನ ಸಂದೇಶವನ್ನು ನೋಡುವಂಥ ಸಮಯ. ಪ್ರೀತಿ ಮತ್ತು ಸ್ನೇಹ ಎರಡು ಜೀವನದ ಅಮೂಲ್ಯ ಸಂಬಂಧಗಳು. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಾಗ ಮೊದಲು ಅವರೇ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ. ಅಗತ್ಯವಿದ್ದಾಗ ಮಾತ್ರ ಸ್ನೇಹಿತರು ಒಳ್ಳೆಯ ಸಲಹೆ ನೀಡಬೇಕು. ಅನಗತ್ಯವಾಗಿ ಮಧ್ಯೆ ಪ್ರವೇಶಿಸದೆ ಸಂಬಂಧಗಳ ಮೌಲ್ಯ ಮತ್ತು ಗೌರವವನ್ನು ಕಾಪಾಡುವುದೇ ಒಳ್ಳೆಯ ಸ್ನೇಹ. ಇದು ತುಂಬ ಸೂಕ್ಷ್ಮ ವಿಷಯ, ಆದರೂ ನನ್ನ ಅನಿಸಿಕೆ ಅಭಿಪ್ರಾಯ ತಿಳಿಸಿದ್ದೇನೆ. ಪ್ರಸಾರ ಮಾಡುತ್ತಿರುವ ಹಾಡುಗಳು ಚೆನ್ನಾಗಿದೆ ಮಿತುರ ಅಂತ ಹೇಳ್ತಾ ಇದ್ದಾರೆ ವಾಣಿಶಿಯವರು ಧಾರವಾಡದಿಂದ. ಹಾಗೆ ಗುರು ಟಿ ಚೂಡಾಮಣಿ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರ ಸಂದೇಶ. ಸಿಂಧನೂರಿನಿಂದ ಪುಷ್ಪ. ಪ್ರೇಮಿಗಳು ಸ್ನೇಹಿತರಾಗಿದ್ದರೂ ಮೂರನೇ ವ್ಯಕ್ತಿಗಳಿಗೆ ಪ್ರೇಮಿಗಳ ನಡುವೆ ಅವಕಾಶ ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಶಸ್ವಿನಿ ಅನ್ನಪೂರ್ಣ ಗಿರಿಜಮ್ಮ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಂದೊಂದೇ ಸಂದೇಶಗಳು ಸಾಕು ಸ್ನೇಹಿತರೆ, ಎರಡೆರಡು ಸಂದೇಶಗಳು ಬೇಡ. ಒಮ್ಮೆ ಓದಿದ ಮೇಲೆ ಮತ್ತೆ ಅಂತಹ ಸಂದೇಶಗಳನ್ನ ಪುನಃ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ನಿಮಗೆ ಗೊತ್ತಲ್ವಾ. ಸುಮಾರು ಸುಂಕದ ಕಟ್ಟೆಯಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ.

ಪ್ರೇಮದ ನಡುವೆ ಸ್ನೇಹ ಬಂದರೆ ನಡೆಯುವುದೇ ಸಮರ. ಯಾರು ಗೆಲ್ಲುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕು. ಪ್ರೇಮ ಡಿವರ್ಸ್ ಕೊಟ್ಟು ದೂರ ಹೋದರೂ ಹೋಗಬಹುದು, ಅಥವಾ ಸ್ನೇಹ ವಶಪಡಿಸಿಕೊಂಡರೂ ವಶಪಡಿಸಿಕೊಳ್ಳಬಹುದು ಅಂತ ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ರಾಣಿಯವರ ಸಂದೇಶ: ಪ್ರೇಮಿಗಳ ನಡುವೆ ಸ್ನೇಹಿತರ ಹಸ್ತಕ್ಷೇಪ, ಉಚಿತ ಉಪದೇಶಗಳು ಯಾವತ್ತಿಗೂ ಅಪಾಯವೇ. ಈ ತರಹದ ಅಧಿಕ ಪ್ರಸಂಗಗಳಿಂದ ಪ್ರೇಮ ವೈಫಲ್ಯದ ಸಾಧ್ಯತೆಯೇ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ವಿರುಪಕ್ಷಪ ಕಾವ್ಯ ಗೌರಿ ರೇಣುಕ ರುದ್ರಪ್ಪ ಮಡಿವಾಳರ ಇಂದ್ರಗೆ ಕೊಪ್ಪಳದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂದು ಪ್ರೇಮದೊಳಗೆ ಸ್ನೇಹದ ಇತಿ ಮಿತಿ. ಪ್ರೇಮಿಗಳು ಸ್ನೇಹವನ್ನು ತಮ್ಮ ಪ್ರೇಮದ ನಡುವೆ ಎಷ್ಟರ ಮಟ್ಟಿಗೆ ತಂದು ಇಡಬಹುದು, ಹಾಗೆ ನಮ್ಮ ಸ್ನೇಹಿತೆಯರು ಯಾರಾದರೂ ಪ್ರೇಮವನ್ನು ಮಾಡ್ತಾ ಇದ್ರೆ ಅವರ ಪ್ರೇಮದ ವಿಷಯದಲ್ಲಿ ನಮ್ಮ ಇತಿಮಿತಿಗಳು ಏನು ಅನ್ನುವಂಥ ವಿಷಯವನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಮತ್ತಷ್ಟು ಸಂದೇಶಗಳು ಬಂದಿದೆ,

ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಿಗಳ ಮಧ್ಯೆ ಬಿರುಕು ತರಿಸುವುದು ಬೇಡ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಮಾತು ಓಕೆ, ಇಂದಿನ ಕಾರ್ಯಕ್ರಮದ ವಿಷಯಕ್ಕೆ ಅಷ್ಟು ಪೂರಕವಾಗಿಲ್ಲ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ವಿಷಯ ತುಂಬ ಚೆನ್ನಾಗಿದೆ. ಇಬ್ಬರು ಪ್ರೇಮಿಗಳ ಮಧ್ಯದಲ್ಲಿ ಮತ್ತೊಬ್ಬರು ಸ್ನೇಹಿತರು ಬಂದರೆ ಸ್ನೇಹಿತರಾಗಿ ಇರಬೇಕು ಹೊರತು ಅವರಿಬ್ಬರ ನಡುವಿನ ಪ್ರೇಮಕ್ಕೆ ಅಡ್ಡ ಬರಬಾರದು. ಸ್ನೇಹಿತರಾಗಿ ಇರಬೇಕು. ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದೇನೆಯವರ ಸಂದೇಶ, ಪ್ರೇಮದೊಂದಿಗೆ ಸ್ನೇಹವೂ ಮುಖ್ಯ. ಏಕೆಂದರೆ ಪ್ರೇಮಿಗಳು ಎಡವಿದಾಗ ಸ್ನೇಹಿತರು ಅವರಿಗೆ ಪೂರಕವಾಗಿ ಕೆಲಸ ಮಾಡುತ್ತಾರೆ. ಸ್ನೇಹದಿಂದಲೇ ಪ್ರೇಮ ಹುಟ್ಟುವುದು ಅಂತ ಹೇಳ್ತಾ ಇದ್ದಾರೆ ಇವರು. ಕುಮಾರಸ್ವಾಮಿಯವರು ಮೈಸೂರಿನಿಂದ, ವಿಷಯ ಬಹಳ ಚೆನ್ನಾಗಿದೆ. ಸ್ನೇಹಿತರು ಶುರುವಾಗುವುದೇ ಯಾವುದೇ ಪ್ರೀತಿ ಪ್ರೇಮ ಗಳಿಸಿರುವ ಹಾಗೆ ಸ್ನೇಹದಿಂದ, ಆದರೆ ಸ್ನೇಹಿತ ಹೇಗೆ, ಸ್ನೇಹಕ್ಕೆ ಹೇಗೆ ಒಂದು ಕಟ್ಟುವುದು ಅಂದರೆ ಒಂದು ಮರಳುಗಾಡಿನಲ್ಲಿ ಒಂದು ಮಂಡೆ. ಓಕೆ, ಮುಂದಿನ ಸಂದೇಶ. ಪ್ರೇಮಿಗಳ ನಡುವೆ ಯಾವತ್ತೂ ಮೂರನೆಯವರು ಬರಬಾರದು. ಅದರಲ್ಲೂ ಮುಖ್ಯವಾಗಿ ಎರಡು ಪ್ರೇಮಿಗಳು ನಿಜವಾಗಲೂ ಒಬ್ಬರನ್ನೊಬ್ಬರು ಬಹಳ ಪ್ರೀತಿ ವಿಶ್ವಾಸ ಹೃದಯವಂತಿಕೆಯಿಂದ ಪ್ರೀತಿಸುತ್ತಿದ್ದರೆ ಎಂದರೆ ಅಲ್ಲಿ ಮೂರನೇ ಅವರಿಗೆ ಕಿಂಚಿತ್ತೂ ಅವಕಾಶವಿಲ್ಲದಂತೆ ಎರಡು ಪ್ರೇಮಿಗಳು ನಡ್ಕೋಬೇಕು. ಆಗ ಆ ಒಂದು ನಿಜವಾದ ಪ್ರೀತಿಯಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಅಸಾಧ್ಯ. ಅದಕ್ಕೆ ಹೇಳುವುದು ಎರಡು ನಿಷ್ಕರ್ಮಶ ಪ್ರೇಮಿಗಳ ಪ್ರೀತಿ ಅಜರಾಮರ ಅಂತ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿ ಸ್ನೇಹಿತರ ಪ್ರವೇಶ ನಿಷಿದ್ಧ. ನನ್ನ ಪ್ರಕಾರ ಅದು ಯಾವುದೋ ಅಧಃಪತನಕ್ಕೆ ಎಡೆ ಮಾಡಿಕೊಟ್ಟಿರುವ ಎಷ್ಟೋ ಸನ್ನಿವೇಶಗಳು ನಮ್ಮ ಸುತ್ತಮುತ್ತ ನಡೆದಿದೆ ಅಂತ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದೊಳಗೆ ಸ್ನೇಹದ ಇತಿಮತಿ, ಪ್ರೇಮಿಗಳ ನಡುವೆ ಹಾಗೆ ನಮ್ಮ ಸ್ನೇಹಿತರು ಯಾರ ಪ್ರೇಮವನ್ನು ಮಾಡ್ತಿದ್ರೆ ನಾವು ಅವರ ಪ್ರೇಮದ ನಡುವೆ ನಮ್ಮ ಇತಿಮಿತಿ ಏನು ಅಂತ ತಿಳಿಸಿ ಅಂತ ಹೇಳಿದ್ದೆ. ಮತ್ತಷ್ಟು ಸಂದೇಶಗಳಿದೆ ರಾಣಿಯವರು ಹಳೆಬೀಡಿನಿಂದ. ವಿಷಯ ತುಂಬ ಚೆನ್ನಾಗಿದೆ, ಗೀತೆಗಳು ಇಷ್ಟ ಆಗ್ತಾ ಇದೆ. ಇಂದಿನ ಎಲ್ಲ ಕಾರ್ಯಕ್ರಮದಲ್ಲೂ ನೀವು ಪ್ರಸಾರ ಮಾಡಿದಂಥ ಗೀತೆಗಳು ತುಂಬ ಅಪರೂಪವಾಗಿದೆ, ಎಲ್ಲ ಗೀತೆಗಳು ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಮುಂದಿನ ಸಂದೇಶ, ಡಾಕ್ಟರ್ ಅಂಬುಜಾ ಮಳಕೇಡ್ಕರ ಕಲಬುರಗಿಯಿಂದ. ಇಂದು ಈ ಇತಿಮಿತಿಗಳು ಇರದೇ ಇರುವುದರಿಂದಲೇ ಸಾಕಷ್ಟು ಸಮಸ್ಯೆಗಳು ಬರುತ್ತಿರುವುದು, ದುರ್ಘಟನೆಗಳು ನಡೆಯುತ್ತಿರುವುದು, ಹಾಡುಗಳು ಸಹ ತುಂಬ ಇಷ್ಟವಾದವು. ನಾನು ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಪ್ರೇಮದಲ್ಲಿ ಸ್ನೇಹದ ಇತಿಮಿತಿ, ಸ್ನೇಹವೆಂದರೆ ರೆಕ್ಕೆ ಬಿಚ್ಚಿ ಮುಕ್ತವಾಗಿ ಹಾರುವುದು, ಪ್ರೇಮವೆಂದರೆ ಎರಡು ಹೃದಯಗಳು ಒಂದಾಗಿ ಸೇರುವುದು, ಎರಡು ದೋಣಿಯಲ್ಲಿ ಕಾಲಿಟ್ಟು ಸಾಗುವೆ ಎಂದರೆ ಯಾವ ತೀರದಲ್ಲಿಯೂ ಸುಖ ನೆಮ್ಮದಿಯ ದಡ ಸಿಗದು. ಪ್ರೀತಿಯ ಮೇಲೆ ಸ್ನೇಹದ ಅಧಿಕಾರ ತೋರಬಾರದು, ಸ್ನೇಹದ ಸಲುಗೆಯಿಂದ ಸಂಶಯದ ಬೀಜ ಬಿತ್ತಬಾರದು. ಜಗದಲ್ಲಿ ಪ್ರೀತಿ ಸ್ನೇಹ ಸಂಬಂಧದ ಎರಡು ದಡಗಳು ನಂಬಿಕೆ ತಾಳ್ಮೆ ಉಳಿದರೆ ಎರಡೂ ಸದಾ ಉಳಿಯುವು. ಇತಿಮಿತಿಯೇ ಸ್ನೇಹ ಪ್ರೀತಿಯ ನಿಜವಾದ ತಳಪಾಯ. ಹೊಸ್ತಿಲ ಹೊರಗೆ ಉಳಿಯಲಿ ಸ್ನೇಹದ ಅಭಿಪ್ರಾಯ. ಎಲ್ಲವನ್ನೂ ಸ್ನೇಹಕ್ಕೆ ಹೇಳಬೇಕೆಂದೇನೂ ಇಲ್ಲ. ಮನೆಯೊಳಗಿರಲಿ ಪ್ರೀತಿ ಸಂಸಾರದ ಗುಟ್ಟಿನ ವಿಷಯ. ಪ್ರೀತಿಗೆ ಗೌರವ, ಸ್ನೇಹಕ್ಕೆ ಮರ್ಯಾದೆ. ಜೊತೆಯಾದರೆ ಬಂಧದ ಸೌಂದರ್ಯವು ಚಿರಕಾಲ ಅರಳುವುದು. ಸ್ವಾರ್ಥವಿಲ್ಲದ ಮನಸ್ಸುಗಳು ಸತ್ಯದ ಜೊತೆಯಾದರೆ ಪ್ರೀತಿ ಸ್ನೇಹದ ಪಯಣವು ಸದಾ ಸುಂದರವಾಗಿ ಸಾಗುವುದು ಅಂತ ಹೇಳ್ತಾ ಇದ್ದಾರೆ ಅಂಬುಜ ಅವರೇ. ಬರ್ತಾ ಬರ್ತಾ ನಿಮ್ಮ ಕವಿತೆಗಳು ಟು ದ ಪಾಯಿಂಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಬರೀತೀರಾ. ತುಂಬ ಪ್ರಿಸೈಸ್ ಆಗಿ ಎಷ್ಟು ಹೇಳಬೇಕು, ಎಷ್ಟು ಸೂಕ್ತವಾಗಿ ಹೇಳಬೇಕು ಅಷ್ಟು ಸೂಕ್ತವಾಗಿ ಹೇಳ್ತೀರಾ. ಭಾಳ ಖುಷಿ ಆಗ್ತಿದೆ ನಿಮ್ಮ ಕಾವ್ಯ ಪ್ರೌಢಿಮೆ ದಿನೇ ದಿನೇ ಈ ಮಟ್ಟಕ್ಕೆ ಬಂದಿದ್ದು. ತೀರ್ಥೇಶ್ವರ ಚನ್ನಪಟ್ಟಣದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸ್ತುರದಿಂದ ತಡವಾಗಿ ಟ್ಯೂನ್ ಮಾಡಿದೆ, ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಓಕೆ, ಇನ್ನು ಉಳಿದಂಥ ಸಮಯವನ್ನು ಕೇಳಿ ಎಂಜಾಯ್ ಮಾಡಿ ಚಿದಾನಂದ ಅವರೇ. ಹಾಗೆ ಒಂದೇ ಸಂದೇಶ ಸ್ನೇಹಿತರೆ, ಮತ್ತೆ ಮತ್ತೆ ಬೇಡ, ಓಕೆನಾ. ಸವಿತಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಒಂದು ಗೀತೆ, ಗೀತೆಯ ನಂತರ ನನ್ನ ಮಾತುಗಳನ್ನು ತಿಳಿಸ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೇಮದೊಳಗೆ ಸ್ನೇಹದ ಇತಿ ಮಿತಿ ಅನ್ನುವಂಥ ವಿಷಯವನ್ನು ಕೊಟ್ಟಿದ್ದೆ ನಿಮಗೆ.

ಸನ್ನಿಧಿಯವರ ಸಂದೇಶ. ಇಬ್ಬರು ಪ್ರೇಮಿಗಳ ನಡುವೆ ಮೂರನೆಯವರು ಸ್ನೇಹಿತರು ಬಂದರೂ ಸಹ ಅವರು ಎರಡು ಹೃದಯಗಳ ತೀರವ ಸೇರಿಸುವ ಸೇತುವೆ ಆಗಬೇಕು ಹೊರತು ತೆಪ್ಪದ ಮಧ್ಯದಲ್ಲಿನ ರಂಧ್ರವಾಗಬಾರದು. ಕೆಲವೊಮ್ಮೆ ಸ್ನೇಹಿತರ ಸಲಹೆ ತೆಗೆದುಕೊಳ್ಳುವುದು ಸೂಕ್ತ, ಆದರೆ ತೀರ್ಮಾನ ಪ್ರೇಮಿಗಳದ್ದೇ ಆಗಿರಬೇಕು. ಯಾವುದೇ ಆಗಲಿ, ಅತಿಯಾದರೆ ಅಮೃತ ವಿಷಯವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇವರು. ಇನ್ನು ನನ್ನ ಮಾತುಗಳನ್ನು ಹೇಳುವಂಥ ಸಮಯ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ ಪ್ರೇಮದೊಳಗೆ ಸ್ನೇಹದ ಇತಿ ಮಿತಿ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡಿದ್ದೀವಿ. ನನ್ನ ಮಾತುಗಳೇನಪ್ಪ ಅಂತ ಅಂದರೆ, ಪ್ರೇಮ ಪ್ರೇಮಿ ತನ್ನದು, ಕೇವಲ ತನ್ನದು ಮಾತ್ರ ಎನ್ನುವ ಓನರ್ಶಿಪ್ ಪ್ರೇಮಿಗಳ ಅರಿವಿಗೆ ಬಾರದಂತೆ ಪ್ರೇಮ ಹುಟ್ಟಿದ ಮರುಕ್ಷಣದಿಂದಲೇ ಪ್ರೇಮಿಗಳನ್ನು ಆವರಿಸಿರುತ್ತೆ. ಇಂತಹ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಯ ಒಬ್ಬ ಅಥವಾ ಒಬ್ಬಳು ಉತ್ತಮ ಸ್ನೇಹಿತರಾಗಿದ್ದರೆ ಅವರ ಸ್ನೇಹದ ಮೌಲ್ಯವನ್ನು, ಅದರ ಪಾರದರ್ಶಕತೆಯನ್ನು ತಮ್ಮ ಪ್ರೇಮಿಗಳಿಗೆ ತಿಳಿಸಿಬಿಡಬೇಕು.

ಹಾಗೆ ಸ್ನೇಹಿತ ಸ್ನೇಹಿತೆಯ ಮಾರಲ್ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ, ತಮ್ಮ ಸ್ನೇಹ ನಿಮ್ಮ ಪ್ರೇಮಕ್ಕೆ ಸೋಪಾನವಷ್ಟೇ, ಬಂಧನವಲ್ಲ ಎಂಬುದನ್ನು ತಮ್ಮ ಸ್ನೇಹಿತರ ಪ್ರೇಮಿಗಳಿಗೆ ತಿಳಿಸಿಬಿಡಬೇಕು. ಆಗ ಪ್ರೇಮ ಪ್ರೇಮಿಯೊಂದಿಗೆ, ಸ್ನೇಹ ಸ್ನೇಹದೊಂದಿಗೆ, ಅವುಗಳ ಮಹತ್ವದ ಜೊತೆ ಜೊತೆಯಾಗಿ ಸಾಗಿಬಿಡ್ತದೆ. ಆದರೆ ಪ್ರೇಮಕ್ಕಿಂತ ಸ್ನೇಹ ಮುಖ್ಯ ಎಂದಾಗ, ಅದರಲ್ಲಿ ತಪ್ಪೇನು ಎಂಬ ಉದ್ದಟತನಕ್ಕೆ ಬಿದ್ದಾಗ, ಅಲ್ಲಿ ಆ ಪ್ರೇಮ ಉಸಿರುಗಟ್ಟು ಸಾಯೋದಕ್ಕೆ ಆರಂಭ ಆಗುತ್ತೆ. ಇದರ ಜೊತೆಗೆ ಪ್ರೇಮಿಗಳಿಗೆ ಈಗೋ ಅನ್ನೋದು ಇದೇ ವಿಷಯಕ್ಕೆ ಬಂದುಬಿಟ್ರೆ ಅನರ್ಥಗಳಿಗೆ ಮುಂದೆ ದಾರಿ ಮಾಡಿಕೊಟ್ಬಿಡುತ್ತೆ. ಆಗ ಸರಿಪಡಿಸ್ಕೊಳ್ಳೋ ಮನಸ್ಸು ಬಂದರೂ ಸಹ ಅಂತಹ ಪ್ರೇಮದ ಬದುಕು ತುಂಬಾ ಮುಂದೆ ಹೋಗ್ಬಿಟ್ಟಿರುತ್ತೆ. ಪ್ರೇಮದಲ್ಲಿ ಬಿದ್ದ ಯಾವುದೇ ಪ್ರೇಯಸಿ ಅಥವಾ ಪ್ರೇಮಿಗೆ ತಮ್ಮ ಸ್ನೇಹನೇ ಮುಖ್ಯ ಅಂದರೆ, ಪ್ರೇಮಕ್ಕೆ ನೋಡು ಇದು ನಮ್ಗೆ ಯಾಕೋ ಆಗ್ಬರ್ತಾ ಇಲ್ಲ ಅಂತ ತಮ್ಮ ಮಿತಿಯನ್ನು ತಮ್ಮ ಪ್ರೇಮಿ ಅಥವಾ ಪ್ರೇಯಸಿಗೆ ತಿಳಿಸಿ ತಮ್ಮ ಸ್ನೇಹದ ಬದುಕಲ್ಲಿ ನೆಮ್ಮದಿಯಿಂದ ಇರೋದೇ ಸೂಕ್ತ. ಪ್ರೇಮ ಅಮೂಲ್ಯ, ಸ್ನೇಹ ಅತ್ಯಮೂಲ್ಯ. ಎರಡು ದಡದಲ್ಲಿ ಜೊತೆ ಜೊತೆಯಾಗಿ ಸಾಗಿಸ್ಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮ ಜಾಣ್ಮೆ. ಅದು ನಮ್ಮ ಕೈಯಲ್ಲೇ ಇದೆ. ಅದರ ಇತಿಮಿತಿಯನ್ನು ಅರಿತಾಗ ಮಾತ್ರ. ಇನ್ನು ಇದಾಗಿತ್ತು ನನ್ನ ಮಾತುಗಳು, ಹಾಗೂ ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಲೋಕಸಭೆ ಇಂದು ಅನುಮೋದನೆ ನೀಡುವ ಮೂಲಕ ಸಂಸತ್ತಿನ ಅಂಕಿತ ದೊರೆತಿದೆ. ನಿನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಈ ಶಾಸನ ಜನಗಣಮನ ರಾಷ್ಟಗೀತೆಗೆ ಇರುವ ಶಾಸನಬದ್ದ ರಕ್ಷಣೆಯನ್ನ ವಂದೇ ಮಾತರಂ ರಾಷ್ಟೀಯ ಗೀತೆಗೂ ವಿಸ್ತರಿಸಲಿದೆ. ರಾಷ್ಟೀಯ ಗೀತೆಗೆ ಅಪಮಾನ ಮಾಡುವುದು ಅಪರಾಧವಾಗಲಿದ್ದು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಲು ಅವಕಾಶವಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ದೇಶದ 76.95 ಲಕ್ಷ ಬೀದಿಬದಿ ವ್ಯಾಪಾರಿಗಳು ಇದುವರೆಗೆ 1.15 ಕೋಟಿ ಸಾಲಗಳನ್ನು ಪಡೆದುಕೊಂಡಿದ್ದು ಇದರ ಒಟ್ಟು ಮೊತ್ತ 18,475.6 ಕೋಟಿ ರೂಪಾಯಿ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇಂದು ಲೋಕಸಭೆಯಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಥೋಕನ್ ಸಾಹು ಈ ಕುರಿತು ಲಿಖಿತ ಉತ್ತರ ನೀಡಿದರು. ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಉತ್ತೇಜನ ನೀಡಲು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಖಾಸಗಿ ವಿಮಾನಯಾನ ಸಂಸ್ಥೆ ಇಂಡಿಗೋ ನಡುವೆ ಇಂದು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಕಾವೇರಿ ನದಿ ನೀರು ವಿವಾದವನ್ನು ರಾಜಕೀಯಗೊಳಿಸಬೇಡಿ ಎಂದು ಶಾಸಕ ಚಿಲುವರಾಯಸ್ವಾಮಿ ಪ್ರತಿಪಕ್ಷಗಳಿಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಮಂಡ್ಯ ಭಾಗದ ಶಾಸಕರ ಜೊತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರಿಗೆ ಕುಡಿಯುವ ನೀರನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಆರಂಭಗೊಳ್ಳಲಿದೆ ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಈ ಅಭಿಯಾನದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗ್ರಹವಾಗಿರುವ ಪಾರಂಪರಿಕ ತ್ಯಾಜ್ಯವನ್ನು ಮಾತ್ರ ತೆರವುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಿದ್ದು 1 ಲಕ್ಷಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ ಸೆಟ್ಗಳು ಕಾರ್ಯಾರಂಭ ಮಾಡಿದ್ದು ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ದಿ ಇನ್ಸ್ಪೈರಿಂಗ್ ಲೆಗಸಿ ಆಫ್ ಆರ್ಯಭಟ ಎಂಬ ಕಿರು ಪ್ರದರ್ಶನವನ್ನು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು. ಯುಆರ್ ರಾವ್ ಉಪಗ್ರಹ ಕೇಂದ್ರದ ನಿರ್ದೇಶಕ ಎಂ ಶಂಕರನ್ ಆರ್ಯಭಟನ ಸ್ಫೂರ್ತಿದಾಯಕ ಪರಂಪರೆ ಎಂಬ ಪ್ರದರ್ಶನವನ್ನು ಬಿಡುಗಡೆ ಮಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:43. ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.